ಇಂದು ಸೋಮವಾರ, 1948 ರಾಷ್ಟ್ರೀಯ ಶಕ ವರ್ಷ, ಜ್ಯೇಷ್ಠ ಮಾಸದ 11ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 1ನೇ ತಾರೀಕು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 5:58:38. ಇನ್ನೂರ 75.5 meters, 1089 ಕಿಲೋಹರ್ಟ್ಸ್ ತರಂಗಾಂತರ ಮತ್ತು ಎಫ್ಎಂ ಬ್ಯಾಂಡಿನ 100.3 megahertz ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆಕಾಶವಾಣಿಯ ಕೇಳುಗರಿಗೆ ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಗುರುಪ್ರಸಾದ್.

0: ಚಿಂತನ ಸಿ.ಕೆ. ಮಂಜುನಾಥ್ ಅವರಿಂದ.
1: ಕರ್ತವ್ಯ ಮೊದಲ, ಹಕ್ಕುಗಳು ಮೊದಲ. ಗಾಂಧೀಜಿ ಹೇಳಿದ ಹಾಗೆ ನಾವು ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪಾಲನೆ ಮಾಡೋದಾದರೆ ಹಕ್ಕುಗಳು ಸ್ವಯಂ ಆಗಿ ನಮ್ಮ ಬಳಿ ಬರುತ್ತೆ. ಈ ಮಾತು ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವಂಥ ಒಂದು ದೀಪಸ್ತಂಭ ಆಗಿದೆ. ಇಂದು ನಾವೆಲ್ಲರೂ ಹಕ್ಕುಗಳ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ಪೋಷಕರವರೆಗೂ ಎಲ್ಲರೂ ನಾವು ಶಿಕ್ಷಣದ ಹಕ್ಕನ್ನು, ಶಿಕ್ಷಣದಲ್ಲಿರ್ತಕ್ಕಂಥ ನಿರೀಕ್ಷೆಯನ್ನು, ಶಿಕ್ಷಣಕ್ಕೆ ಸಿಗಬೇಕಾದಂಥ ಮಾನ್ಯತೆಯನ್ನು ಇಟ್ಕೊಂಡು ಈ ಕರ್ತವ್ಯ ಮತ್ತು ಹಕ್ಕುಗಳನ್ನು ನಾವು ಪ್ರಶ್ನಾರ್ಥೀರ್ಥವಾಗಿ ಪ್ರಶ್ನಿಸ್ತೀವಿ, ಅದನ್ನು ಪಾಲನೆ ಮಾಡೋದಕ್ಕೆ ನೋಡ್ತೀವಿ. ನಾನು ಒಂದು ಸಣ್ಣದಾದಂಥ ಕಥೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕರ ಬಳಿ ಬಂದು ಹೇಳ್ತಾನೆ, ಸರ್, ನನಗೆ ಉತ್ತಮ ಅಂಕಗಳು ಬರಬೇಕು, ಅದು ನನ್ನ ಹಕ್ಕು. ಆಗ ಶಿಕ್ಷಕರು ಮೃದುವಾಗಿ ಹೇಳ್ತಾರೆ, ನೀನು ಪ್ರತಿ ದಿನ ಸಮಯಕ್ಕೆ ಓದ್ತೀಯಾ? ನೀನು ನಿನ್ನ ಕೆಲಸಗಳನ್ನು ನಿಷ್ಠೆಯಿಂದ ಮಾಡ್ತಾ ಇದೆಯಾ? ಕೊಟ್ಟಿರ್ತಕ್ಕಂಥ ಎಲ್ಲ ಹೋಮ್ವರ್ಕ್ಗಳನ್ನು ಸರಿಯಾದಂಥ ರೀತಿಯಲ್ಲಿ ಮನನ ಮಾಡ್ತಾ ಇದೆಯಾ? ಈ ಪ್ರಶ್ನೆಯನ್ನು ಅವನು ಮುಂದೆ ಇಟ್ಟಾಗ ತಲೆ ತೆಗೆಸಿ ಉತ್ತರ ಇಲ್ಲ ಅಂತ ಬರುತ್ತೆ. ಅದೇ ರೀತಿ ಪೋಷಕರು ಶಾಲೆಗೆ ಬಂದಾಗ ಗುರುಗಳನ್ನು ಪ್ರಶ್ನಿಸುವಂಥ ರೀತಿ, ನನ್ನ ಮಗುಗೆ ಉತ್ತಮ ಶಿಕ್ಷಣ ನೀಡೋದು ನಿಮ್ಮ ಕೆಲಸ, ಅದು ನಿಮ್ಮ ಕರ್ತವ್ಯ, ಯಾಕೆ ನೀವು ಮಾಡಲ್ಲ ಅನ್ನುವಂಥ ಪ್ರಶ್ನೆ ಕೊಟ್ಟಾಗ ಅದೇ ಶಿಕ್ಷಕರು ನಗ್ತಾ ಹೇಳುವಂಥ ಈ ಮಾತು ಸ್ವಾರಸ್ಯಕರವಾದ, ಖಂಡಿತವಾಗೂ ಅದು ನಮ್ಮ ಕೆಲಸ ಹೌದು, ಆದರೆ ಮನೆಯಲ್ಲಿ ನಿಮಗೂ ಒಂದು ಸಣ್ಣ ಜವಾಬ್ದಾರಿ ಇದೆ ಅಲ್ವಾ? ನಿಮಗೂ ಅದರ ಮೌಲ್ಯಗಳು ಗೊತ್ತಿದೆ ಅಲ್ವಾ? ಅದನ್ನು ನೀವು ಮನೆಯಲ್ಲಿ ಸರಿಯಾದಂಥ ರೀತಿಯಲ್ಲಿ ಪಾಲಿಸೋದಾದರೆ ನಾವು ಉಳಿದಂಥದ್ದನ್ನು ಇಲ್ಲಿ ಖಂಡಿತ ಮಾಡಬಹುದು. ಯಾಕೆ ಈ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ಹೇಳಿದೆ ಅಂದರೆ, ನಾವೆಲ್ಲರೂ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ಕರ್ತವ್ಯಗಳನ್ನು ಈ ಹಕ್ಕುಗಳ ಮಧ್ಯೆ ಮರೆತು ಬಿಡ್ತೇವೆ. ವಿದ್ಯಾರ್ಥಿಗಳಾಗಲಿ, ಪೋಷಕರಾಗಲಿ, ಶಿಕ್ಷಕರಾಗಲಿ, ಅಥವಾ ಸಮಾಜದ ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ, ನಮ್ಮ ಹಕ್ಕು ಅನ್ನುವಂಥದ್ದು ನಮ್ಮ ಕರ್ತವ್ಯದ ಮುಂದೆ ಪ್ರಶ್ನಾತೀತವಾಗಬೇಕು. ಒಬ್ಬ ವಿದ್ಯಾರ್ಥಿಯದೇ ನಾನು ಹೇಳೋದಾದರೆ, ಶ್ರಮಪಟ್ಟು ಓದುವಂಥದ್ದು, ಸಮಯವನ್ನು ಸರಿಯಾದಂಥ ರೀತಿಯಲ್ಲಿ ಪಾಲನೆ ಮಾಡುವಂಥದ್ದು ಅವನ ಕರ್ತವ್ಯ. ಶಿಕ್ಷಕರಿಗೆ ಗೌರವ ಕೊಡೋದು ಅವನ ಮೌಲ್ಯಾಧಾರಿತವಾದಂಥ ಕೆಲಸ. ಶ್ರೀಕೃಷ್ಣ ಒಂದು ಕಡೆ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಕರ್ಮಣ್ಯೇವಾಧಿಕಾರಸ್ಯ ಮಾಪಲೇಷು ಕದಾಚನ, ಅಂದರೆ ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡಿದ್ರೆ ಫಲದ ಬಗ್ಗೆ ಯೋಚನೆ ಮಾಡೋದೇ ಬೇಡ, ಫಲ ನಮಗೆ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ಪೋಷಕರು ಅಷ್ಟೇ. ಇವತ್ತು ನಾವು ಮಕ್ಕಳನ್ನು ಪ್ರೀತಿಸ್ತೀವಿ, ಎಲ್ಲವನ್ನು ಮಾಡ್ತೀವಿ, ಆದರೆ ಮಕ್ಕಳಿಗೆ ಸನ್ಮಾರ್ಗವನ್ನು ತೋರಿಸುವಂಥದ್ದು, ಮೌಲ್ಯಗಳನ್ನು ಅವರಲ್ಲಿ ಬೆಳೆಸುವಂಥದ್ದು, ಈ ಕರ್ತವ್ಯವನ್ನು ನಿಷ್ಠೆಯಿಂದ ನಡೆಸ್ತಾ ಇದ್ದೀವ? ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಮನೆಯೇ ಮೊದಲ ಪಾಠಶಾಲೆ ಅಂತ. ಈ ಥರದ ಕರ್ತವ್ಯಗಳನ್ನು ನಾವು ಸರಿಯಾದಂಥ ರೀತಿಯಲ್ಲಿ ನಿರ್ವಹಿಸ್ಕೊಂಡು ಹೋಗೋದಾದರೆ ನಾವು ನಮ್ಮ ಹಕ್ಕಿಗೋಸ್ಕರ ಹೋರಾಡುವಂಥ ಅವಶ್ಯಕತೆ ಬೀಳೋದೇ ಇಲ್ಲ. ಒಂದು ಸ್ವಸ್ಥವಾದಂಥ ಸಮಾಜವನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಯೋಚನೆ ಮಾಡಬೇಕಾಗಿರೋದಿಷ್ಟೇನೆ, ಹಕ್ಕುಗಳ ಹಿಂದೆ ಓಡೋದಕ್ಕಿಂತ ಕರ್ತವ್ಯಗಳ ಕಡೆ ನಾವು ನಮ್ಮ ಹೆಜ್ಜೆ ಇಟ್ಟರೆ ಸಮಾಜ ಸ್ವಯಂ ಸುಧಾರಿತವಾಗುತ್ತೆ. ಕರ್ತವ್ಯ ಬೇರುಗಳಂತಿದ್ದರೆ ಹಕ್ಕುಗಳು ಅದರ ಫಲಗಳಾಗಿರುತ್ತೆ. ಬೇರು ಬಲವಾಗಿದ್ದರೆ ಮಾತ್ರನೇ ಆ ಮರದಲ್ಲಿ ಫಲ ಬಿಡೋದಕ್ಕೆ ಸಾಧ್ಯ. ಆದ್ದರಿಂದ ಬಹಳ ಒಂದು ಸ್ಪಷ್ಟವಾದಂಥ ಉತ್ತರ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದು, ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲನೆ ಮಾಡೋಣ, ಅದರ ಜೊತೆಗೆ ನಮ್ಮ ಹಕ್ಕು ಸಾರ್ಥಕವಾಗಿ ಸೇರುತ್ತೆ. ವಿದ್ಯಾರ್ಥಿಗಳಾಗಿರಲಿ, ಶಿಕ್ಷಕರಾಗಿರಲಿ, ಪೋಷಕರಾಗಿರಲಿ, ಸಮಾಜದ ಯಾವುದೇ ವರ್ಗದ ಜನ ಆಗಿರಲಿ, ನಾವು ಅರ್ಥಕೋಬೇಕಾದಷ್ಟೇ, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಂಥ ಸಂಕಲ್ಪ ನಾವೆಲ್ಲ ಮಾಡೋದೇ ಆದರೆ ಮೌಲ್ಯಾಧಾರಿತವಾದಂಥ ಸಮಾಜ, ಉನ್ನತವಾದಂಥ ಒಂದು ರಾಷ್ಟ್ರ ಈ ನಾವು ಕಟ್ಟೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು.
0: ಸಿ.ಕೆ. ಮಂಜುನಾಥ್ ಅವರಿಂದ ಚಿಂತನ ಕೇಳಿದರೆ ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಿಲಯದಿಂದ ಇಂದು ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ ಕೇಳುವಿರಿ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸಂತೋಷ್ ಅವರಿಂದ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನೆ.

ಚಿತ್ರಗೀತೆಗಳ ಪ್ರಸಾರ 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:20 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:00 CAET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಕೇಳುಗರ ಕೋರಿಕೆಯನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ SMS ಮೆಲೋಡೀಸ್. 11:00 ವನಿತಾವಾಣಿ ಡಾಕ್ಟರ್ ಅನುಪಮಾ ಪ್ರಸಾದ್ ಅವರಿಂದ ಕವನ ವಾಚನ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿ ದೇಶಿಕಾಚಾರ್ ಅವರಿಂದ ವೇಣುವಾದನ. 12:05 ವನಿತಾ ವಿಹಾರ ಕೇಳುವಿರಿ. ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇಂದ್ರೆ ಮಂಜುನಾಥ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಕೇಳುವಿರಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸುರಕ್ಷಾ ಭೀಮಾ ಯೋಜನೆ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಜೆಎಂ ಚಂದನವಾರ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರಿಯ ಪ್ರಸಾರವಾಗಲಿದೆ. ವೀಣಾ ಅವರು ಹಾಡಿರುವ ವಿಜಯ ನಾರಸಿಂಹ ಅವರ ಭಕ್ತಿ ರಚನೆಗಳು. 11:30 ನನ್ನ ರಾಗ ತಾನಪಲ್ಲವಿ ಸರಣಿ ಕಾರ್ಯಕ್ರಮದ 18 ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಕದ್ರಿಕಂಬಳ ರೇಖಾದೇವಿ. 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.

ಕೇಳುಗರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳುವಿರಿ. 5:30ಕ್ಕೆ ಹಿಂದಿ ಪಾಠ ನಡೆಸಿಕೊಡುವವರು ಸಾಕ್ಷಿ ಶಿವಲ್ಕರ್, ಭಾಗವಹಿಸುವವರು ಅಂಜಲಿ ಪಾಟಣ್ಕರ್. 5:45ಕ್ಕೆ ಹಿಂದಿ ಚಿತ್ರಗೀತೆಗಳ ಪ್ರಸಾರ. 6:10ಕ್ಕೆ ಭಕ್ತಿಗೀತೆಗಳು. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ಕೃಷಿರಂಗ. ಡಾಕ್ಟರ್ ಬಿ ಮಂಜಾನಾಯ್ಕ್, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ, ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು. ಅವರೊಂದಿಗೆ ಸಂದರ್ಶನ. ವಿಷಯ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯ ತರಬೇತಿ ಕಾರ್ಯಾಗಾರ. ಬಳಿಕ ಮಂಗಳೂರಿನ ದಾಕ್ಷಾಯಣಿ ವಿಶ್ವೇಶ್ವರ ಭಟ್ ಅವರಿಂದ ಬೋನ್ಸಾಯಿ ಕೃಷಿ ಮಾಹಿತಿ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳ ಪ್ರಸಾರ. 8:00ಗೆ ಕನ್ನಡ ಯುವವಾಣಿ, ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ. ಬಳಿಕ ದೀಕ್ಷಿತಾ ಕೊಳ್ಳೂರು ಅವರಿಂದ ಭಾಷಣ. ಮದುವೆಯೊಳಗೊಂದು ಇಣುಕುನೋಟ. 8:30ಕ್ಕೆ ತುಳು ಕಾರ್ಯಕ್ರಮ, ಅನಿತಾ ಪೂಜಾರಿ ತಾಕೋಡೆ ಅವರಿಂದ ಸ್ವರಚಿತ ಕವನಗಳ ವಾಚನ. 9:15ಕ್ಕೆ ಸ್ಪಾಟ್ಲೈಟ್. 9:30ಕ್ಕೆ ಕನ್ನಡ ಚಿತ್ರಗೀತೆಗಳು. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸಿ ವಿ ಕಿಟ್ಟಪ್ಪ ಅವರಿಂದ ಹಾಡುಗಾರಿಕೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಪ್ರಿಯ ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳು.

ಕೇಳಗರೆ ತತ್ವಪದದಲ್ಲಿ ಕೇಳುವಿರಿ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ರಚನೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಿ ಅಶ್ವಥ್.

ವಸುದೆಯೊಳಗೆ ನಮ್ಮ ಶಿಶುನಾಳದೀಶನ, ವಸುದೆಯೊಳಗೆ ನಮ್ಮ ಶಿಶುನಾಳದೀಶನ ಹಸನಾದ ಪದಗಳ ಹಾಡು ಮನಿ, ವಸುದೆಯೊಳಗೆ ನಮ್ಮ ಶಿಶುನಾಳದೀಶನ ಹಸನಾದ

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಮಕ್ಕಳಲ್ಲಿ ಮೂಲವ್ಯಾಧಿ ಹಾಗೂ ಮೂಲವ್ಯಾಧಿಗೆ ಮನೆ ಮದ್ದು. ಪ್ರಸ್ತುತಿ ಡಾಕ್ಟರ್ ಸಂತೋಷ್.
1: ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ಹೆಮರಾಯ್ಡ್ಸ್ ಅಥವಾ ಫಿಸ್ಟುಲ ಎಲ್ಲ ಆಗೋದು ಕಡಿಮೆ. ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಊಟ ಸರಿಯಾಗಿ ಕರೆಕ್ಟಾಗಿ ಮಾಡದೇ ಇರುವಂತಹ ಇದಿರೋ ಕಾರಣ ಅವರಿಗೆ ಫಿಷರ್ ಅಂತ ಆಗುವಂತಹ ಸಂಭವಗಳು ಜಾಸ್ತಿ. ಈಗ ನೋವು

0: ಅಂತ ಬರುತ್ತೆ ಜಾಸ್ತಿ. ತುಂಬಾ ಚಿಕ್ಕ ಮಕ್ಕಳಲ್ಲಿ ಗುದದ್ವಾರದಲ್ಲಿ ರಕ್ತಸ್ರಾವ ಅಂತ ಬಂದರೆ ಅದು ಬೇರೆನೇ ಸಮಸ್ಯೆ. ಬಟ್ ಒಂದು ಹೈಸ್ಕೂಲ್ ಅಥವಾ ಈ ಹೋಗುವ ಮಕ್ಕಳಲ್ಲಿ ಊಟ ಸರಿಯಾಗಿ ಮಾಡದೇ ಇರುವ ಕಾರಣ, ನೀರು ಚೆನ್ನಾಗಿ ಸೇವಿಸದೇ ಇರುವ ಕಾರಣ ಅವರಿಗೆ ಫಿಶರ್ ಆಗುವಂತಹ ಸಂಭವಗಳು ಜಾಸ್ತಿ ಇರ್ತದೆ. ಹೆರಿಡಿಟ್ರಿ ಆಗಿ ಕೆಲವೊಮ್ಮೆ ಮಕ್ಕಳು ಪೈಲ್ಸ್ ಇದರಲ್ಲಿ ಬರಬಹುದು. ಸಾಮಾನ್ಯವಾಗಿ ಫಿಶರನ್ನು ಕಾಣಲಿಕ್ಕೆ ಸಿಗ್ತದೆ ಮಕ್ಕಳಲ್ಲಿ. ಮನೆ ಮದ್ದುಗಳು ಸಾಮಾನ್ಯವಾಗಿ ನೀರು ಸೇವಿಸೋದು, ಹಸಿರು ತರಕಾರಿ, ಮತ್ತು ಚೆನ್ನಾಗಿ ಆಹಾರದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಟೈಮ್ ಟೈಮಿಗೆ ಊಟ ಮಾಡಿ ತರಕಾರಿ ಜಾಸ್ತಿ ತಿಂದು ಮತ್ತು ಸಿಡ್ಸ್ ಬಾತ್ ಅಂತ ಹೇಳಿದೆ ಕಷಾಯದಲ್ಲಿ ಇದು ಕೂತ್ಕೊಳ್ಳೋದು, ಅಷ್ಟು ಮಾಡಿದ್ರೇ ಸಾಧಾರಣವಾಗಿ ಈ ರೋಗಗಳು ಸ್ವಲ್ಪ ಕಡಿಮೆ ಆಗ್ತವೆ. ಮುಖ್ಯವಾಗಿ ಏನಂತಂದರೆ ಆಹಾರದ ಮೇಲೆ ತುಂಬ ಗಮನವನ್ನು ಕೊಡಬೇಕಾಗ್ತದೆ, ಏನು ಆಹಾರ ಸೇವಿಸ್ತೇವೆ, ಮತ್ತು ಮಲವಿಸರ್ಜನೆ ಕರೆಕ್ಟ್ ಆಗ್ತದೆ ಅನ್ನೋದರಲ್ಲಿ ಮೇನ್ ಆಗಿ ನೋಡ್ಕೊಳ್ಳುವಂಥದ್ದು. ಮತ್ತು ಈಗ ಮನೆಯಲ್ಲಿ ಎಲ್ಲ ಸಿಗ್ತದೆ, ಈಗ ತ್ರಿಫಲ ಚೂರ್ಣಗಳು ಸಿಗುತ್ತೆ, ಅಥವಾ ಕೆಲವರು ಇಸಬ್ ಗೋಲ್ ಅಂತ ಕುಡಿತಾರೆ, ಕೆಲವರು ಇನ್ನೊಂದು ಸೀಡ್ಸನ್ನೆಲ್ಲ ಹಾಕಿ ರಾತ್ರಿ ಹಾಕಿ ಕುಡಿತಾರೆ, ಅದು ಕೂಡ ಅವರಿಗೆ ಮಲವಿಸರ್ಜನೆಗೆ ಹೆಲ್ಪ್ ಆಗ್ತದೆ. ಬಟ್ ಮೇನ್ ಆಗಿ ಆಹಾರ ಹಸಿರು ತರಕಾರಿ ಜಾಸ್ತಿ ತಿನ್ನಬೇಕು. ಯಾವ ಸ್ಥಿತಿಯಲ್ಲಿದೆ ಅನ್ನೋದು ಮುಖ್ಯ, ಎಲ್ಲ ಇದಕ್ಕೂ ಶಾಶ್ವತ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಕೆಲವೊಂದು ಈಗ ಕ್ಷಾರಸೂತ್ರ ಮಾಡಿದಾಗ ನಮಗೆ ಬಗಂದರದಲ್ಲಿ ಖಂಡಿತವಾಗ್ಲೂ ಒಳ್ಳೆಯ ಪರಿಣಾಮಕರ ರಿಸಲ್ಟ್ಸ್ಗಳು ಸಿಕ್ಕಿದೆ. ಈ ಎರಡನೇ ಗ್ರೇಡ್ ಅಂತ ಹೇಳ್ತೇವೆ ಎಮರಾಯ್ಡ್ಸಲ್ಲಿ ಕೂಡ, ಅಲ್ಲೂ ಕೂಡ ಕ್ಷಾರಲೇಪ ಮಾಡಿದಾಗ ಅದು ಚಿಕ್ಕದಾಗಿರುವಂತಹ ಒಂದು ನಮ್ಮಲ್ಲಿ ರೆಕಾರ್ಡ್ಸ್ ಇದೆ. ಶಾಶ್ವತ ಅಂತಂದರೆ ಈಗ ನೀವು ಪೇಷಂಟು ಹೇಗೆ ಅವನ ಆಹಾರ ವಿಹಾರ ಅದನ್ನೆಲ್ಲ ಇದು ಮಾಡ್ತಾನೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತಾನೆ ಅನ್ನೋದು ಬಗ್ಗೆ ಮುಖ್ಯ. ಪರಿಣಾಮಕರ ಔಷಧಿಗಳು ಸಿಗ್ತದೆ ಇದರಲ್ಲೆಲ್ಲದರಲ್ಲೂ, ಈ ಮೂಲವ್ಯಾಧಿಗಳಲ್ಲಿ ನಮ್ಮ ಆಯುರ್ವೇದದಲ್ಲಿ ಇದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮಕ್ಕಳಲ್ಲಿ ಮೂಲವ್ಯಾಧಿ ಹಾಗೂ ಮೂಲವ್ಯಾಧಿಗೆ ಮನೆ ಮದ್ದು. ಪ್ರಸ್ತುತಿ ಡಾಕ್ಟರ್ ಸಂತೋಷ್. ಕಾರ್ಯಕ್ರಮ ನಿರ್ಮಾಣ ಲತೇಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಇದೀಗ ರೈತರಿಗೆ ಸಲಹೆ.
3: ಜೇನುಮೇಣವು ಕೆಲಸಗಾರ ಜೇನುನೊಣಗಳು ಸುಮಾರು 10 ರಿಂದ 20 ದಿನದ ಪ್ರಾಯದ ಹಂತದಲ್ಲಿದ್ದಾಗ ಅವುಗಳ ಹೊಟ್ಟೆಯ ಕೆಳಭಾಗದಿಂದ ಗ್ರಂಥಿಗಳಿಂದ ಹೊಸರುವ ಹಾಲಿನ ರೂಪದ ಒಂದು ದ್ರವ. 4 ಜೊತೆ ಗ್ರಂಥಿಗಳನ್ನು ಹೈಪೋಪೆರಿಂಜಿಯಲ್ ಗ್ರಂಥಿಗಳೆಂದು ಇಂಗ್ಲಿಷ್ ಭಾಷೆಯಲ್ಲಿ ಕರೆಯುತ್ತಾರೆ. ನೊಣದ ರಕ್ತದಿಂದ ಬೇರ್ಪಡುವ ಒಂದು ವಿಶಿಷ್ಟ ಅಂಟು ಪದಾರ್ಥ ಇದು. ಗ್ರಂಥಿಗಳಿಂದ ಒಸರುವಾಗ ಹೊಳೆಯುವ ಬಿಳಿ ಬಣ್ಣದ ದ್ರಾವಕ ರೂಪದಲ್ಲಿದ್ದು ಗಾಳಿ ತಾಗಿದಾಗ ಹಾಗೂ ನೊಣಗಳ ಜೊಲ್ಲುರಸ ಸೇರಿದಾಗ ತಿಳಿ ಹಳದಿ ಬಣ್ಣದ ಮೇಣವಾಗಿ ಇದು ಪರಿವರ್ತನೆಗೊಳ್ಳುತ್ತದೆ. ಮೇಣದ ದ್ರಾವಕವನ್ನು ತಮ್ಮ ಹಿಂಗಾಲಿನಿಂದ ಸವರಿ ಮುಂಗಾಲಿನ ಮೂಲಕ ಬಾಯಿಗೆ ತುಂಬಿ ಜಗಿದಾಗ ಅದು ಎರಿಕಟ್ಟಲು ಹದವಾದ ಮೇಣವಾಗುತ್ತದೆ. ಈ ರೀತಿಯ ಮೇಣ ಉಪಯೋಗಕ್ಕೆ ಬರಬೇಕಾದರೆ ಅವು ಸಾಕಷ್ಟು ಜೇನನ್ನು ತಿನ್ನಲೇಬೇಕು. ಸಾಮಾನ್ಯವಾಗಿ ಜೇನು ಪೆಟ್ಟಿಗೆಯ ಉಷ್ಣಾಂಶ ಶೇಕಡ 90-98 ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ ಇರಬೇಕು. ಗೂಡಿನ ಉಷ್ಣತೆ ಕಡಿಮೆಯಾದಾಗ ಎಲ್ಲ ನೊಣಗಳು ಗುಂಪಾಗಿ ಸೇರಿ ಉಷ್ಣತೆಯನ್ನು ಕಾಪಾಡುತ್ತವೆ. ಜೇನು ಮಯಣದ ಕರಗುವ ಬಿಂದು ಸುಮಾರು 143 ಡಿಗ್ರಿ ಫ್ಯಾರನ್ಹೀಟ್. ನೊಣಗಳು 1 ಕಿಲೋದಷ್ಟು ಮಯಣ ಹೊರಚೆಲ್ಲಲು ಕನಿಷ್ಠ 12 ಕಿಲೋ ಜೇನನ್ನು ಕುಡಿಯುತ್ತವೆ, ಅಥವಾ 6-8 ಕಿಲೋ ಕಬ್ಬಿಣ, 6-8 ಕಿಲೋ ಸಕ್ಕರೆಯನ್ನು ತಿನ್ನುತ್ತವೆ. ಜೇನುಮಯಣ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಬಹುದಾದ ವಸ್ತು. ಇದೊಂದು ಪ್ರಾಕೃತಿಕ ವನಸ್ಪತಿ. ಕೃತಕ ಮೇಣದ ಬತ್ತಿ ಆವಿಷ್ಕಾರಕ್ಕೂ ಮುನ್ನ ಯುರೋಪ್ ದೇಶದಲ್ಲಿ ಜೇನಿನ ಮೇಣವನ್ನೇ ಮೇಣದ ಬತ್ತಿಯ ತಯಾರಿಕೆಗೆ ಬಳಸುತ್ತಿದ್ದರು. ಅನೇಕ ಸೌಂದರ್ಯವರ್ಧಕಗಳಲ್ಲೂ, ಲಿಪ್ಸ್ಟಿಕ್ನಂತಹ ಪದಾರ್ಥಗಳಲ್ಲೂ, ತುಟಿಗೆ ರಂಗು ನೀಡುವ ಕ್ರೀಮ್ಗಳಲ್ಲೂ ಮೇಣವನ್ನು ಬಳಸುತ್ತಾರೆ. ಹಳೆಯ ಕಾಲದ ಮಹಿಳೆ ಕುಂಕುಮವನ್ನು ಹಚ್ಚಲು ಜೇನುಮೇಣದ ಪಾಕವನ್ನು ಬಳಸುತ್ತಿದ್ದುದು ನಮಗೆ ಗೊತ್ತಿದೆ. ಚಿನ್ನ, ಬೆಳ್ಳಿ, ಹಿತ್ತಾಳೆ, ಕಂಚು ಮುಂತಾದಂತಹ ಕುಸುರಿ ಕೆಲಸಗಳಿಗೂ ಜೇನುಮೇಣ ಬೇಕು. ಇಂತಹ ಕುಸುರಿ ಕೆಲಸಗಾರರು ಇಂದಿಗೂ ತಮ್ಮ ಕೆಲಸಕ್ಕೆ ಈ ಮೇಣವನ್ನೇ ಅವಲಂಬಿಸಿದ್ದಾರೆ. ನೆಲ ಗೋಡೆಗಳಿಗೆ ಹೊಳಪು

0: ನೀಡಲು ಉಪಯೋಗಿಸುವ ಪಾಲಿಶಿಗೂ ಇದು ಬಳಕೆಯಾಗುತ್ತದೆ. ಮುದ್ರಣ ಕಾರ್ಯದಲ್ಲಿ, ವಿದ್ಯುತ್ ಉಪಕರಣಗಳಲ್ಲಿ, ಕೋವಿ ಮುಂತಾದವುಗಳ ತಯಾರಿಕೆಯಲ್ಲಿ ಈ ಜೇನುಮೇಣ ಬಳಕೆಯಾಗುತ್ತದೆ. ಆಯುರ್ವೇದದ ಹಲವಾರು ಮುಲಾಮುಗಳ ತಯಾರಿಕೆಗೆ ಔಷಧ ರೂಪದಲ್ಲಿ ಈ ಮೇಣ ಬೇಕು. ಮೇಣದ ಹಾಳೆ ತಯಾರಿಸಲು ಜೇನುಮೇಣವೇ ಬೇಕು. ಚೌಕಟ್ಟುಗಳಲ್ಲಿ ನೇರವಾಗಿ ಎರಿಕಟ್ಟಲು, ಜೇನು ಕೋಟೆಗಳಲ್ಲಿರುವ ಚೌಕಟ್ಟುಗಳ ಎರಿಗಳು ಭದ್ರವಾಗಿಡಲು ಮೇಣದ ಹಾಳೆ ಅತಿ ಅಗತ್ಯ. ಆದ್ದರಿಂದ ಇಂತಹ ಒಂದು ಮೇಣವನ್ನು ಜೋಪಾನ ಮಾಡಿ ಹಾಳು ಮಾಡದೆ ಶುದ್ಧೀಕರಿಸಿ ಇಟ್ಟುಕೊಳ್ಳುವ ಅಗತ್ಯವಿದೆ.
1: ರೈತರಿಗೆ ಸಲಹೆ ಕೇಳಿದರೆ ಆಕಾಶವಾಣಿ ಮಂಗಳೂರು. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಈ ವಾರ ಕಾರ್ಯಕ್ರಮದ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2, ಅಂದರೆ ಮಂಗಳವಾರ ಬೆಳಗ್ಗೆ 10:30 ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಗ್ಗೆ 11:30 12:30.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿನಾ ಯು ಮಿನ್

0: ಪಕ್ಷೀಯ ಸಂಬಂಧ ಇತೋಪಿ ಸುದೃಢ ಭವಿಷ್ಯತಿ ಇತ್ಯಪೇಕ್ಷಾಸ್ತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಪ್ರಕೃತಿ ಸಂರಕ್ಷಣೆ, ಸ್ಥಾನೀಯ ಸಮಾಹ್ವಾನಾನಾಂ ನಿರಾಕರಣೆ, ಅನ್ಯ ಸಾಮಾಜಿಕ ಕಾರ್ಯೇಷು ಚ ತೇಷಾಂ ಪ್ರೇರಕ ಉಪಕ್ರಮಾಣಾಂ ಉಪಲಬ್ಧೀನಾಂ ಚ ವಿಷಯೆ ಅನೇಕೇಷಾಂ ನಾಗರಿಕಾಣಾಂ ಉತ್ಕೃಷ್ಟ ಯೋಗದಾನಾಯ ಪ್ರಶಂಸಾ ಕೃತ. ಆಕಾಶವಾಣ್ಯಾಃ ಸ್ವಕೀಯೇ ಮಾಸಿಕ ಕಾರ್ಯಕ್ರಮೆ ಮನ್ ಕಿ ಬಾತ್ ಇತ್ಯನೇನ ಕಾರ್ಯಕ್ರಮೇಣ ರಾಷ್ಟ್ರಂ ಅಭಿಸಂಬೋಧಯನ್ ಶ್ರೀ ಮೋದಿ ಝಾರ್ಖಂಡ್ ರಾಜ್ಯಸ್ಯ ರಾಂಚಿನಗರೆ ಆಯೋಜಿತೆ ರಾಷ್ಟ್ರೀಯ ವರಿಷ್ಠ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧಾಯಾಂ ಉದಯೋನ್ಮುಖ ಕ್ರೀಡಕಾನಾಂ ಉತ್ಕೃಷ್ಟ ಪ್ರದರ್ಶನಸ್ಯ ಪ್ರಶಂಸಾಂ ಅಕರೋತ್. ಪ್ರವರ್ತಮಾನಾಯಾಃ ಉಷ್ಣತರಂಗಸ್ಯ ಸ್ಥಿತಿಂ ಪ್ರತಿ ಚಿಂತಾಂ ಪ್ರಕಟಯನ್ ಪ್ರಧಾನಮಂತ್ರಿಣ ಜನಾನ್ ಅಧಿಕೃತಾನ್ ಉಪದೇಶಾನ್ ಅನುಸೃತ್ಯ ಸುರಕ್ಷಿತಂ ಸ್ಥಾತುಂ ಪೂರ್ವಸೂಚನಾನುಸಾರಂ ಕಾರ್ಯಂ ಚ ಕರ್ತುಂ ಉದ್ಬುದ್ಧವಾನ್.
1: ಇಸ್ ಸಮಯ ದೇಶ್ ಕೆ ಜ್ಯಾದಾತರ್ ಹಿಸ್ಸೋ ಮೇ ಬಹುತ್ ಗರ್ಮಿ ಪಡ್ ರಹಿ ಹೈ, ತೇಜ್ ಧೂಪ್ ಗರ್ಮ ಹವಾಯೆ, ಐಸೆ ಮೌಸಮ್ ಮೇ ಅಪನಾ ಧ್ಯಾನ್ ರಖನಾ ಬಹುತ್ ಜರೂರಿ ಹೈ. ಪಾನಿ ಪೀತೆ ರಹಿ ಹೈ, ಧೂಪ್ ಮೇ ಅಗರ್ ನಿಕಲ್ನಾ ಹಿ ಪಡೆ ತೋ ಥೋಡಾ ಸಂಭಲ್ ಕರ್ ನಿಕ್ಲೆ. ಇಸ್ ದಿಶಾ ಮೇ ಸರ್ಕಾರ್ ಕಿ ಭಿನ್ನ ಭಿನ್ನ ಡಿಪಾರ್ಟ್ಮೆಂಟ್ಸ್ ನೆ ಜೋ ಗೈಡ್ಲೈನ್ಸ್ ಜಾರಿ ಕಿ ಹೈ ವೋ ಭಿ ಭೂಲಿಯೇಗಾ ನಹಿ.
0: ಪಶ್ಚಿಮ ಬಂಗಾಳ ರಾಜ್ಯಸ್ಯ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅದ್ಯ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕರಿಷ್ಯತಿ. ಪಂಚತ್ರಿಂಶತ್ ನೂತನಾಃ ಮಂತ್ರಿಣಃ ಮಂತ್ರಿಮಂಡಲೆ ಸಮಾವಿಷ್ಟಾಃ ಭವಿಷ್ಯಂತಿ. ಶಪಥ ಗ್ರಹಣಂ ಪ್ರಾತಃ ಏಕಾದಶವಾದನೆ ಲೋಕಭವನೆ ಭವಿಷ್ಯತಿ. ನೂತನೇನ ಸಮಾವೇಶೇನ ಶುಭೇಂದು ಪ್ರಶಾಸನೆ ಮಹತ್ವಪೂರ್ಣರೂಪೇಣ ಸಂವರ್ಧನಂ ಭವಿಷ್ಯತಿ, ಯೇನ ಮೈ ಮಾಸಸ್ಯ ನವಮೇ ದಿನಾಂಕೆ ಪಂಚಮಂತ್ರಿಭಿಃ ಸಹ ಕಾರ್ಯಭಾರಂ ಸ್ವೀಕೃತಮಾಸೀತ್. ಅನೇನ ವಿಸ್ತಾರೇಣ ರಾಜ್ಯ ಮಂತ್ರಿಮಂಡಲಸ್ಯ ಮಂತ್ರಿಣಾಂ ಕುಲಸಂಖ್ಯಾ ಏಕಚತ್ವಾರಿಂಶತ್ ಯಾವತ್ ವರ್ಧಿತಾ ಭವಿಷ್ಯತಿ. ನಿರ್ವಾಚನಾಯೋಗೇನ ದಶ ರಾಜ್ಯಾಣಾಂ ಚತುರ್ವಿಂಶತಿ ರಾಜ್ಯಸಭಾ ಸದಸ್ಯಾನಾಂ ದ್ವಿವಾರ್ಷಿಕ ನಿರ್ವಾಚನಸ್ಯ ಕಾರ್ಯಕ್ರಮಸ್ಯ ಘೋಷಣಾ ಅದ್ಯ ಕ್ರಿಯತೆ. ಭೂತಪೂರ್ವ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ, ಕೇಂದ್ರೀಯ ಮಂತ್ರಿಣೋ ಜಾರ್ಜ್ ಕುರಿಯನ್ ತಥಾ ರವನೀತ ಸಿಂಹಶ್ಚ ತೇಷು ಸದಸ್ಯೇಷು ಅಂತರ್ಭವಂತಿ. ಆಂಧ್ರಪ್ರದೇಶೆ ಗುಜರಾತೆ ತಥಾ ಕರ್ನಾಟಕೆ ಪ್ರತ್ಯೇಕಸ್ಮಿನ್ ರಾಜ್ಯೆ ಚತ್ವಾರಿ ಚತ್ವಾರಿ ಆಸನಾನಿ ಸಂತಿ. ರಾಜಸ್ಥಾನೆ ತಥಾ ಮಧ್ಯಪ್ರದೇಶೆ ಪ್ರತ್ಯೇಕಸ್ಮಿನ್ ರಾಜ್ಯೆ ತ್ರೀಣಿ ತ್ರೀಣಿ ಆಸನಾನಿ ಸಂತಿ. ಝಾರ್ಖಂಡೆ ದ್ವೆ ಆಸನೆ ಸ್ಥಃ. ಮಣಿಪುರೆ, ಮೇಘಾಲಯೆ, ಅರುಣಾಚಲ ಪ್ರದೇಶೆ ಚ ಮಿಜೋರಮೆ ಚ ಪ್ರತ್ಯೇಕಸ್ಮಿನ್ ರಾಜ್ಯೆ ಏಕೈಕಂ ಆಸನಂ ರಿಕ್ತಮಸ್ತಿ. ಆಯೋಗಸ್ಯಾನುಸಾರಂ ಜೂನ ಮಾಸಸ್ಯ ಅಷ್ಟಾದಶ ದಿನಾಂಕೆ ಮತದಾನಂ ಭವಿಷ್ಯತಿ. ಮತಗಣನಾ ಅಪಿ ತಸ್ಮಿನ್ನೇವ ದಿನೆ ಭವಿಷ್ಯತಿ. ಮಹಾರಾಷ್ಟ್ರಸ್ಯ ತಮಿಳುನಾಡು ರಾಜ್ಯಸ್ಯ ಒಡಿಶಾ ರಾಜ್ಯಸ್ಯ ಚ ಪ್ರತ್ಯೇಕಸ್ಯ ಏಕಸ್ಯ ಆಸನಸ್ಯ ಕೃತೆ ರಾಜ್ಯಸಭಾಯಾಃ ಉಪನಿರ್ವಾಚನಸ್ಯ ಕಾರ್ಯಕ್ರಮಸ್ಯ ಅಪಿ ಆಯೋಗೇನ ಘೋಷಣಾ ಕ್ರಿಯತೆ. ಏತದ್ ನಿರ್ವಾಚನಮಪಿ ಅಗ್ರಿಮ ಮಾಸಸ್ಯ ಅಷ್ಟಾದಶ ದಿನಾಂಕೆ ಭವಿಷ್ಯತಿ. ಏಕೋನನವತಿ ವರ್ಷೀಯ ಪ್ರಖ್ಯಾತ ಗಾಯಿಕಾಯಾಃ ಸುಮನ ಕಲ್ಯಾಣಪುರಸ್ಯ ಮುಂಬೈನಗರೆ ಸ್ವನಿವಾಸ ಸ್ಥಾನೆ ಮೃತ್ಯು ಅಭವತ್. ಪಂಚಾಶದಧಿಕ ಊನವಿಂಶತಿ ಶತತಮಾದ ವರ್ಷಾತ್ ಸಪ್ತತ್ಯಧಿಕ ಊನವಿಂಶತಿ ಶತತಮಂ ವರ್ಷಂ ಯಾವತ್ ಚಲಚಿತ್ರ ಸಂಗೀತಸ್ಯ ಸ್ವರ್ಣಯುಗೆ ನೈಕಾಸು ಭಾರತೀಯ ಭಾಷಾಸು ಕೃತ ಕಾರ್ಯಾಣಾಂ ಕೃತೆ ಏಷಾ ವಯೋವೃದ್ಧ ಗಾಯಿಕಾ ಪ್ರಸಿದ್ಧಾ ಆಸೀತ್. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ಅಹಮದಾಬಾದಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಅಂತಿಮ ಸ್ಪರ್ಧಾಯಾಂ ಗುಜರಾತ್ ಟೈಟನ್ಸ್ ದಲಂ ಪಂಚಸ್ತೋಭೈ ಪರಾಜಿತ್ಯ ಗತ ವಿಜೇತೃ ದಲೇನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ಯನೇನ ಅಸ್ಯ ವರ್ಷಸ್ಯ ಶೃಂಖಲಾ ಅಪಿ ವಿಜಿತಾ ಇತಿ ವಾರ್ತಾಃ.
2: ನಮಸ್ಕಾರ, ಆಕಾಶವಾಣಿ ಸಮಾಚಾರ.
3: 275.5 ಮೀಟರ್, 1089 ಕಿಲೋಹರ್ಟ್ಸ್ ತರಂಗಾಂತರ ಮತ್ತು ಎಫ್ಎಂ ಬ್ಯಾಂಡ್ನ 100.3 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಂಗಳೂರು ನಿಲಯ.
4: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸುವವರು, ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2 ಅಂದರೆ ಮಂಗಳವಾರ ಬೆಳಗ್ಗೆ 11:30 12:30. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಗ್ಗೆ 11:30 12:30. ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವೀ
0: ಕೇಳಿ ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ?
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
5: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.

0: ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29ರಿಂದ ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯು ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಗಳ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು, ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯ ಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
2: ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134ನೇ ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳ ಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಇದ್ರು. ಋತುಮಾನಗಳು, ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸ್ತಿದ್ರು. ಆ ವ್ಯಾಖ್ಯಾನವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
2: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಜೂನ್ 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು

0: ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19ನೇ ಆವೃತ್ತಿಯ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ದ 5 ವಿಕೆಟ್ಗಳ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಕಪ್ ಜಯಿಸಿತು. 20 ಕೋಟಿ ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 155 ರನ್ ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ವಿಕೆಟ್ ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡಾ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7ನೇ ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ವರ್ಷದೊಳಗಿನವರ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ವರ್ಷದೊಳಗಿನವರ ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ ಸಿಡಿಎಸ್ ನೂತನ ಮುಖ್ಯಸ್ಥರಾಗಿ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29ನೇ ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ ಎಸ್ಎಸ್ ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಜಿವಿ ಅತ್ರಿ ಅವರು ಹಾಡಿರುವ ಚನ್ನವೀರ ಕಣವಿಯವರ ರಚನೆ ಏಳೆನ್ನ ಮನದನ್ನೇ.

0: ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕೇಳುಗರೆ, ಇಂದು ಬೆಳಗ್ಗೆ 10:30ಕ್ಕೆ ನಮ್ಮ ನಿಲಯದಿಂದ ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಪ್ರಸಾರವಾಗಲಿದೆ. 11:00ಗೆ ವನಿತಾವಾಣಿಯಲ್ಲಿ ಡಾಕ್ಟರ್ ಅನುಪಮಾ ಪ್ರಸಾದ್ ಅವರಿಂದ ಕವನ ವಾಚನವಿದೆ. 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿ ದೇಶಿಕಾಚಾರ್ ಅವರಿಂದ ವೇಣುವಾದನ ಪ್ರಸಾರವಾಗಲಿದೆ. 12:05ಕ್ಕೆ ವನಿತಾ ವಿಹಾರದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಮಂಜುಳಾ ಪುರಾಣಿಕ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35ಕ್ಕೆ ಕೇಳಲಿದ್ದೀರಿ ಆರೋಗ್ಯ ಸಂಚಿಕೆ. ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯ ವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ, ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇಂದ್ರೆ ಮಂಜುನಾಥ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ದೆನ್

0: ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆ

0: ಯ 140ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ್ರ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಶುದ್ಧ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಸಮಯ 7:45:59. ರಾಗರಂಜನೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳುವಿರಿ ಎಸ್ ಜಾನಕಿ ಹಾಡಿರುವ ಹೇಮಾವತಿ ಚಿತ್ರದ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ನಿರ್ದೇಶನ ಎಲ್ ವೈದ್ಯನಾಥನ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ರಾಗರಂಜನೆಯಲ್ಲಿ ಕೇಳಲಿದ್ದೀರಿ ಜೀವನ ಚೈತ್ರ ಚಿತ್ರದ ಗೀತೆ. ಹಾಡುಗಾರರು ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಲಗಾನ್ ಚಿತ್ರದ ಜನಪ್ರಿಯ ಗೀತೆ, ಜಾವೇದ್ ಅಖ್ತರ್ ಅವರ ಹಾಡಿಗೆ ಎ ಆರ್ ರೆಹಮಾನ್ ತಮ್ಮದೇ ಸಂಗೀತ ಸಂಯೋಜನೆಯಲ್ಲಿ ಶ್ರೀನಿವಾಸ್ ಹಾಗೂ ತಂಡದೊಂದಿಗೆ ಹಾಡಿದ್ದಾರೆ.

ಕೊನೆಯಲ್ಲಿ ಕೇಳಿ ಅಂಜಾನಾ ಅಂಜಾನೆ ಚಿತ್ರದ ಗೀತೆ. ಹಾಡುಗಾರರು ಶೇಖರ್ ರಾವ್ಜಿಯಾನಿ ಹಾಗೂ ಕ್ಯಾರೋಲಿಸಾ ಮೊಂತೆರೋ. ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ ಹಾಗೂ ಅನ್ವಿತಾ ದತ್. ಸಂಗೀತ ನಿರ್ದೇಶನ ವಿಶಾಲ್ ಶೇಖರ್.

0: ಹಿಂದಿ ಚಿತ್ರಗೀತೆಗಳಿಗೆ ಕಿವಿಯಾದರೆ ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮಾಲಿನಿ ಕೇಶವ ಪ್ರಸಾದ್ ಹಾಡಿರುವ ಮುರಳಿಯ ನೀಡಾಡಿ ಹೋದೆಯಾ.

ಅಮೃತ ಸೋಮೇಶ್ವರರ ರಚನೆಯನ್ನು ಮಾಲಿನಿ ಕೇಶವಪ್ರಸಾದ್ ಅವರ ಧ್ವನಿಯಲ್ಲಿ ಕೇಳಿದರೆ. ಮುಂದೆ ಕೇಳಿ ಬಿ ಕೃಷ್ಣ ಕಾರಂತ್ ಅವರ ಧ್ವನಿಯಲ್ಲಿ ಅಂಬಿಕಾ ತನಯ ದತ್ತರ ರಚನೆ ನನ್ನ ಕೈಯ ಹಿಡಿದಾಕೆ.

0: ಭಾವಗೀತೆಗಳಿಗೆ ಕಿವಿಯಾದರೆ ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು ಕಾಣಬಹುದು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ಆಕ್ಷನ್ ರಿಪ್ಲೇ ಚಿತ್ರದ ಗೀತೆ. ಹಾಡಿದವರು ತುಳಸಿ ಕುಮಾರ್ ಹಾಗೂ ಕೆಕೆ. ಸಾಹಿತ್ಯ ಇರ್ಷಾದ್ ಕಾಮಿಲ್. ಸಂಗೀತ ನಿರ್ದೇಶನ ಪ್ರೀತಮ್.

ವಾಜಿದ್ ಹಾಡಿರುವ ತುಟಕ್ ತುಟಕ್ ತುಟಿಯ ಚಿತ್ರದ ಗೀತೆ. ಇರ್ಫಾನ್ ಕಮಾಲ್ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸಾಜಿದ್ ವಾಜಿದ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಹಿಂದಿ ಚಿತ್ರಗೀತೆಗಳಲ್ಲಿ ಮುಂದೆ ಉರಿ ಚಿತ್ರದ ಗೀತೆ. ತಮ್ಮದೇ ಸಂಯೋಜನೆಯಲ್ಲಿ ಮೂಡಿಬಂದಿರುವ ಕುಮಾರ್ ಅವರ ಹಾಡನ್ನು ಶಾಶ್ವತ್, ಸಚ್ದೇವ್, ದೇವಿ ನೇಗಿ ಜೊತೆ ಹಾಡಿದ್ದಾರೆ.

ಕೆಕೆ ಸಂಗಡಿಗರೊಂದಿಗೆ ಹಾಡಿರುವ ಜಂಕಾರ್ ಬೀಡ್ಸ್ ಚಿತ್ರದ ಗೀತೆ. ಸಾಹಿತ್ಯ ವಿಶಾಲ್ ದದ್ಲಾನಿ, ಸಂಗೀತ ನಿರ್ದೇಶನ ವಿಶಾಲ್ ಶೇಖರ್.

ಜವಾನ್ ಚಿತ್ರದ ಗೀತೆಯನ್ನು ಕೇಳಲಿದ್ದೀರಿ. ಹಾಡಿದವರು ಅನಿರುದ್ಧ ರವಿಚಂದರ್, ವಿಶಾಲ್ ದದ್ಲಾನಿ ಹಾಗೂ ಶಿಲ್ಪಾ ರಾವ್, ಸಾಹಿತ್ಯ ಕುಮಾರ್ ಹಾಗೂ ಶೈಲೇಂದ್ರ. ಸಂಗೀತ ನಿರ್ದೇಶನ ಮಾಡಿದವರು ಅನಿರುದ್ಧ ರವಿಚಂದ್ರ ಹಾಗೂ ಶಂಕರ್ ಜೈಕಿಶನ್.

ಜೈ ಹೋ ಚಿತ್ರದ ಗೀತೆ. ಹಾಡಿದವರು ಅರ್ಮಾನ್ ಮಲ್ಲಿಕ್ ಹಾಗೂ ವಾಜಿದ್. ಶಬ್ಬೀರ್ ಅಹಮದ್ ಅವರ ಸಂಗೀತ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅಮಾಲ್ ಮಲ್ಲಿಕ್.

ಲತಾ ಮಂಗೇಶ್ಕರ್ ಹಾಗೂ ಕುಮಾರ್ ಸಾನು ಹಾಡಿರುವ ಜಬ್ ಪ್ಯಾರ್ ಕಿಸಿ ಸೆ ಹೋತಾ ಹೈ ಚಿತ್ರದ ಗೀತೆ ಆನಂದ್ ಬಕ್ಷಿ ಅವರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜತಿನ್ ಲಲಿತ್.

ಅಬ್ಬಾಸ್ ಡೈರೆವಾಲ ಬರೆದ ಜಾನೆ ತು ಯಾ ಜಾನೇನಾ ಚಿತ್ರದ ಗೀತೆ. ಹಾಡಿದವರು ರಶೀದ್ ಅಲಿ, ಸಂಗೀತ ನಿರ್ದೇಶನ ಎ ಆರ್ ರೆಹಮಾನ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಸಿಎಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ.

0: ಮುಂದೆ ಕೇಳುವಿರಿ ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ಗುರುಪ್ರಸಾದ್.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಎಸ್ಎಂಎಸ್ ಮೆಲೋಡಿಯಸ್ ಕೇಳುಗರ ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲ ಸಂದೇಶ ಕಳುಹಿಸಿದವರು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಇಂದು ಶಾಲೆಗಳು ಆರಂಭವಾಗುವ ಸಮಯ, ಹಾಗಾಗಿ ಚಿಣ್ಣರ ಚಿಲಿಪಿಲಿ ಆರಂಭವಾಗಲಿಕ್ಕಿದೆ. ಹಾಗಾಗಿ ಇಂತಹ ಒಂದು ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂತಹ, ಮಕ್ಕಳಿಗೆ ಸಂಬಂಧಿಸಿದ ಒಂದು ಗೀತೆಯನ್ನು ಹಾಕಿ ಅಂತ ಕೇಳ್ಕೊಂಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲೆ ಕಾಸರಗೋಡು ಈ ಚಿತ್ರದ ಹೇ ಶಾರದೆ ಗೀತೆಯನ್ನು ಹಾಕಿ ಅಂತ ಕೇಳ್ಕೊಂಡಿದ್ದಾರೆ. ಆಶಾ ಭಟ್ ಹಾಗೂ ಸುನಿಧಿ ಗಣೇಶ್ ಅವರು ಇತರರೊಂದಿಗೆ ಹಾಡಿರುವಂತಹ ಈ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ. ವಾಸುಕಿ ವೈಭವ್ ಅವರು ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈಗ ಬಿಂದು ಪ್ರಕಾಶ್ ಅವರಿಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಿತ್ರದ ಗೀತೆ.

ಕೇಳಿದರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ತಡಕನಹಳ್ಳಿಯಿಂದ ಅನಿಲ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಪ್ರೀತಿಯ ಮಂಗಳೂರು ಆಕಾಶವಾಣಿಗೆ ನಮಸ್ಕಾರಗಳನ್ನು ತಿಳಿಸಿದ್ದಾರೆ. ನಮಸ್ಕಾರ ಅನಿಲ್ ಕುಮಾರ್ ಅವರೇ. ಅವರು ಶ್ರುತಿ ಚಿತ್ರದಿಂದ ತಾಳಕ್ಕೆ ನಾವೆಲ್ಲ ಹಾಡುತ್ತೀರಿ ಎಂಬ ಹಾಡನ್ನು ಪ್ರಸಾರ ಮಾಡಿ ಈ ಹಾಡು ನಮಗೆ ತುಂಬ ಇಷ್ಟ ಆಗಿದೆ. ಒಳ್ಳೆಯ ಸಾಹಿತ್ಯ ಇದೆ, ಸಂಗೀತ ಗಾಯನ ಇರುವಂಥ ಗೀತೆ, ಚಿತ್ರ ಅಂತೂ ಸೂಪರ್ ಹಿಟ್, ನಟಿ ಶ್ರುತಿಯವರ ನಟನೆ ಮತ್ತು ನಗುಮುಖದ ನಟ ಸುನೀಲ್ ಅವರ ನಟನೆ ಕೂಡ ತುಂಬ ಚೆನ್ನಾಗಿದೆ. ಈ ಹಾಡು ಯುವಕರ ಉತ್ಸಾಹವನ್ನು ಬಿಂಬಿಸುವ ಹಾಡು, ಶ್ರುತಿಯವರ ಅತ್ಯಂತ ಜನಪ್ರಿಯ ಗೀತೆಗಳಲ್ಲಿ ಕೂಡ ಇದು ಒಂದು ಅಂತ ಹೇಳಿ ಅನೇಕ ಕಾರಣಗಳನ್ನು ಹೇಳಿ ಈ ಹಾಡನ್ನು ಕೇಳಿದ್ದಾರೆ. ಈಗ ಅನಿಲ್ ಕುಮಾರ್ ಅವರಿಗಾಗಿ ತಾಳಕ್ಕೆ ನಾವೆಲ್ಲ ಹಾಡುತ್ತೀರಿ ಅನ್ನುವಂತಹ ಗೀತೆ ಇದು, ಶ್ರುತಿ ಚಿತ್ರದು.

ಮಂಗಳೂರು ಆಕಾಶವಾಣಿಗೆ ಇವತ್ತು ಮುಂದಿನ ಸಂದೇಶವನ್ನು ಕಳುಹಿಸಿದವರು ಶಿಕಾರಿಪುರದಿಂದ ಮಹೇಶ್ ಹೊಸೂರ್ ಅವರು. ಇವರು ಅಮೇರಿಕ ಅಮೇರಿಕ ಚಿತ್ರದಿಂದ ನೂರು ಜನ್ಮಕ್ಕೂ ಗೀತೆಯನ್ನು ಹಾಕಿ ಈ ಗೀತೆ ಇವತ್ತಿನ ದಿನಕ್ಕೆ ನನಗೆ ತುಂಬ ವಿಶೇಷ. ಇಂದು ನನ್ನ 20ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ, ಹಾಗಾಗಿ ದಯವಿಟ್ಟು ಈ ಹಾಡನ್ನು ಹಾಕಿ ಅಂತ ಕೇಳಿಕೊಂಡಿದ್ದಾರೆ. ಮಹೇಶ್ ಅವರೇ, ನಿಮಗೆ ಆಕಾಶವಾಣಿಯಿಂದ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಹಾಗಾಗಿ ಇವತ್ತು ನಿಮ್ಮ ಆಸೆಯಂತೆ ನಿಮಗಾಗಿ ಅಮೇರಿಕ ಅಮೇರಿಕ ಚಿತ್ರದ ನೂರು ಜನ್ಮಕ್ಕೂ ಹಾಡನ್ನು ಹಾಕ್ತೇವೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಂತಹ ಮತ್ತು ಮನೋಮೂರ್ತಿಯವರ ಸಂಗೀತ ನಿರ್ದೇಶನವಿರುವ ನೂರು ಜನ್ಮಕ್ಕೂ ಹಾಡು ಈಗ ಮಹೇಶ್ ಅವರಿಗಾಗಿ.

ಕಾರ್ಯಕ್ರಮದ ಮುಂದಿನ ಸಂದೇಶವನ್ನ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮಗಳಕೋಡ ದಿಂದ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಮತ್ತು ಅಭಿಷೇಕಯ್ಯ ಹಿರೇಮಠ ಕಳಿಸಿದ್ದಾರೆ. ಶುಭ ಮುಂಜಾವು ನಮಗೆ ಚಿತ್ರ ಮನೆಯ ಮಂತ್ರಾಲಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ, ಅದರಲ್ಲಿರುವಂತಹ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಕೆಜೆ ಯೇಸುದಾಸ್, ಎಸ್ ಜಾನಕಿ, ರಮೇಶ್ ಹಾಗೂ ಮಂಜುಳಾ ಹಾಡಿರುವ ಮನೆಯೇ ಮಂತ್ರಾಲಯ ಚಿತ್ರದ ಈ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

ಕಾರ್ಯಕ್ರಮದ ಮುಂದಿನ ಸಂದೇಶ ಹೇಗಿದೆ? ನಮಸ್ಕಾರ ನಿರೂಪಕರಿಗೆ. ನಮಗೆ ಅಪರೂಪದ ಚಿತ್ರವಾದ ಬಂಗಾರದ ಪಂಜರ ಚಿತ್ರದಿಂದ ಕರಿಯ ಕಂಬಳಿ ಈ ಸುಮಧುರವಾದ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ವಿಜಯಪುರದಿಂದ ಸುದರ್ಶನ ಭರತ್ ಕುಮಾರ್ ಬಂದೇನವಾಜ್ ಇವರಿಗಾಗಿ ಬಂಗಾರದ ಪಂಜರ ಚಿತ್ರದ ಈ ಗೀತೆ. ಗಾಯಕರು ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ರಘು.

ಕಾರ್ಯಕ್ರಮದ ಕೊನೆಯ ಸಂದೇಶ ಹೇಗಿದೆ? ಇಂದು ವಿಶ್ವ ಪೋಷಕರ ವಿಶೇಷ ದಿನ. ಹೆತ್ತ ತಂದೆ ತಾಯಿಯನ್ನು ಗೌರವಿಸುವ ಆಚರಣೆ ಮಾಡ್ತಾರೆ. ಹಾಗಾಗಿ ಹೆತ್ತರೆ ಹೆಣ್ಣನ್ನೇ ಹೆರಬೇಕು ಈ ಚಿತ್ರದ ತಾಯಿ ತಂದೆ ಈ ಗೀತೆಯನ್ನ ಪ್ರಸಾರ ಮಾಡಿ ಇದು ಈ ಸಂದರ್ಭಕ್ಕೆ ಹೇಳಿ ಮಾಡಿಸಿದ ಗೀತೆಯಾಗಿದೆ. ಇನ್ನು ಎಲ್ಲ ಸಹಪಾಠಿ ಕೇಳುಗ ಗೆಳೆಯರಿಗೆ ತಮ್ಮ ಹೆತ್ತವರಿಗೆ ಹೇಗೆ ನೋಡಿಕೊಳ್ಳಬೇಕೆಂಬ ದಾರಿದೀಪವಾಗಿರುವ ಈ ಹಾಡಿನ ಅರ್ಥ ಗೆಳೆಯರಾಗಿ ಮುಟ್ಟಿಸುತ್ತೆ. ಹಾಗಾಗಿ ದಯವಿಟ್ಟು ಈ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ದಾವಣಗೆರೆಯ ಶಿವಕುಮಾರ ನಗರದ ವರ್ಷಿತಾ, ಗಣೇಶ್, ಗಗನ್ ಮತ್ತು ರಕ್ಷಿತ್ ಇವರಿಗಾಗಿ ಹೆತ್ತರೆ ಹೆಣ್ಣನ್ನೇ ಹೆರಬೇಕು ಈ ಚಿತ್ರದ ಈ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಈ ಗೀತೆಯೊಂದಿಗೆ ಇಂದಿನ ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಸಂದೇಶ ಕಳುಹಿಸಿದ ಎಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು.

0: ಆಕಾಶವಾಣಿ ಮಂಗಳೂರು, ಈಗ ಸಮಯ 11:47.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನ ವಾಚನ ಹಾಗೂ ಜನಪದ ಗೀತೆಯನ್ನು ಕೇಳಬಹುದು. ಮೊದಲಿಗೆ ಕೇಳಿ ಅನುಪಮಾ ಪ್ರಸಾದ್ ಅವರಿಂದ ಸ್ವರಚಿತ ಕವನ ವಾಚನ.
1: ಮುದಿಯಲೆಯ ನಿರೀಕ್ಷೆ. ಆ ಮರದ ಮೈ ತುಂಬ ದಿಕ್ಕು ದಿಕ್ಕಿಗೆ ಚಾಚಿಕೊಂಡ ರೆಂಬೆ ಕೊಂಬೆಗಳು ಗೆಲ್ಲು ಗೆಲ್ಲುಗಳ ತುಂಬ ತುಂಬಿ ತುಂಬಿ ಮೈ ಕಚ್ಚಿಕೊಂಡ ಎಲರುಗಳು ಗೆಲ್ಲು ಗೆಲ್ಲುಗಳ ತುಂಬ ತುಂಬಿ ತುಂಬಿ ಮೈ ಕಚ್ಚಿಕೊಂಡ ಎಲರುಗಳು ಚಿಗುರೆಲೆ ಹಸುರೆಲೆ ನಡುವಲೊಂದು ಹಣ್ಣೆಲೆ ಬಗೆ ಬಗೆಯ ಹಕ್ಕಿಗಳು ಬಗೆ ಬಗೆಯ ಹುಪ್ಪಟೆಗಳು ಮಹಾಮರದ ನರ ನರದಲ್ಲಿ ಕಚಗುಳಿಯ ಅರಳು ಮಹಾಮರದ ನರ ನರದಲ್ಲಿ ಕಚಗುಳಿಯ ಅರಳು ಮಾಗಿ ಹಣ್ಣಾಗಿ ಮರದ ಹಂಗು ಕಳಚಿ ನೆಲವನಪ್ಪಿದ ಹಣ್ಣೆಲೆಗಳು ನೆಲದೊಳಗೆ ನೀರಿಳಿಸಿ ಬೇರಿಗೆ ಎಡೆಯಾಗಿ ಮತ್ತೆ ಮರದೊಳಗೆ ಎಲೆಯಾಗುವ ಪರಿ ಮಾಗಿ ಹಣ್ಣಾಗಿ ಮರದ ಹಂಗು ಕಳಚಿ ನೆಲವನಪ್ಪಿದ ಹಣ್ಣೆಲೆಗಳು ನೆಲದೊಳಗೆ ನೀರಿಳಿಸಿ ಬೇರಿಗೆ ಎಡೆಯಾಗಿ ಮತ್ತೆ ಮರದೊಳಗೆ ಎಲೆಯಾಗುವ ಪರಿ ನೋಡುತ್ತ ತೊಟ್ಟು ಕಳಚುವ ಸರದಿಗೆ ಕಾಯುತ್ತಿದೆ ಆ ಹಣ್ಣೆಲೆಯ ಕಾಯ ಬಿರುಗಾಳಿ ಬೀಸಿದರೂ ಹಂಗು ಕಳಚಲಿಲ್ಲ ಸುಳಿಗಾಳಿ ಸುತ್ತಿದರೂ ನೆಲವ ತಬ್ಬಲಿಲ್ಲ ಎಲೆ ತೊಟ್ಟಿನಲ್ಲಿ ಕುಳಿತಿರುವ ಹಕ್ಕಿ ಕುಕ್ಕಿ ಕೊಕ್ಕ ತೀಡಿ ಪುಕ್ಕ ಬಿಚ್ಚಿ ಜೀಕಿದರೂ ಕುಣಿಕೆ ಕಳಚಲಿಲ್ಲ ನೆಲೆ ಸಿಗಲಿಲ್ಲ ಅಸ್ತಿ

ಪಂಜರವಾಗುತ್ತಿದೆ ಮೈ. ಮೈಯೆಲ್ಲ ಹಣ್ಣು ಹಣ್ಣು, ಹಳದಿ ಹುಣ್ಣು, ಎಲ್ಲಿಂದಲೋ ಬೀಸಿದಂತೆ ಪತರುಗುಡುತ್ತಾ ಬಂದ ಪಾತರಗಿತ್ತಿ, ಎಲ್ಲಿಂದಲೋ ಬೀಸಿದಂತೆ ಪತರುಗುಡುತ್ತಾ ಬಂದ ಪಾತರಗಿತ್ತಿ, ರೆಕ್ಕೆ ಜೋಡಿಸಿ ತೊಟ್ಟಿನ ಮೇಲೆ ಕುಳಿತದ್ದೇ ನಿತ್ರಾಣಿ ರೆಕ್ಕೆಯ ಕುಸುಮಗಳು ದುರಿ. ಹಳದಿ ಹುಣ್ಣಿನ ಮೇಲೆ ಬಣ್ಣ ಬಣ್ಣದ ರಂಗೋಲಿ, ಹಳದಿ ಹುಣ್ಣಿನ ಮೇಲೆ ಬಣ್ಣ ಬಣ್ಣದ ರಂಗೋಲಿ, ಬಳಲಿದ ಜೀವಕ್ಕೆ ಆಸರೆಯಾದ ಅಭಿಮಾನದ ಮೊಳಕೆಯಲ್ಲಿ ಮಹಾಮರದ ಮುದಿಯೆಲೆಗೆ ತೊಟ್ಟು ಕಳಚಿ ಗಾಳಿಯಲಿ ತೇಲಿ ನೆಲ ಸೇರಿದರಿವಾಗಲೇ ಇಲ್ಲ. ಮಹಾಮರದ ಮುದಿಯೆಲೆಗೆ ತೊಟ್ಟು ಕಳಚಿ ಗಾಳಿಯಲ್ಲಿ ತೇಲಿ ತೇಲಿ ನೆಲ ಸೇರಿದರಿವಾಗಲೇ ಇಲ್ಲ. ಬೋಧಿ ಬೇಕೆಂದರೆ ಬೋಧಿ ಬೇಕೆಂದೆ ಬುದ್ಧ ಗುರು ಚಿಗುರು ನಗುವಿನಲ್ಲಿ ಹೇಳಿದ. ಕಾಯ ನಲುಗಿಸುವ, ಜೀವ ಒಣಗಿಸುವ, ತನಗೆ ತಾನೇ ದಂಡವಾಗುವ ಅಹಮಿಕೆಯ ಕಾಮ ಪ್ರಾಪ್ತಿಗೆ ತ್ಯಾಗದ, ಮುಖವಾಡದ, ಹಠಯೋಗದ, ಹೊರಮುಖದ ಸಾಧನೆಯ ತಪಸ್ಸಿನಿಂದ ಒಲಿಯುವುದಿಲ್ಲ ಬೋಧಿ. ಬುದ್ಧಗುರು ಚಿಗುರು ನಗುವಿನಲ್ಲಿ ಹೇಳಿದ. ಕಾಯ ನಲುಗಿಸುವ, ಜೀವ ಒಣಗಿಸುವ, ತನಗೆ ತಾನೇ ದಂಡವಾಗುವ ಅಹಮಿಕೆಯ ಕಾಮ ಪ್ರಾಪ್ತಿಗೆ ತ್ಯಾಗದ, ಮುಖವಾಡದ, ಹಠಯೋಗದ, ಹೊರಮುಖದ ಸಾಧನೆಯ ತಪದಿಂದ ಒಲಿಯುವುದಿಲ್ಲ ಬೋಧಿ. ಸಿದ್ಧಾಂತಗಳ ಗಳುವಿನಲ್ಲಿ ನೇತಾಡಿ ವಾದ ಪ್ರತಿವಾದಗಳ ತುಂಡು ಕೆಂಡಗಳ ಇಕ್ಕಿ ಅಂತರಗಂಗೆಯ ಬಲಿಗೊಟ್ಟರೆ ಜೀವನಾದಕ್ಕೆ ಕಿವುಡಾದರೆ ಒಲಿಯುವುದಿಲ್ಲ ಬೋಧಿ. ಕೋಶ ಕಟ್ಟಲೆಂದೇ ಹಸಿರು ತಿಂದು ತೆವಳುವ ಕಂಬಳಿ ಹುಳದಂತೆ ಜೀವಧರ್ಮದ ಹಂಬಲವ ಗುದಮುರಿಗೆಯಲ್ಲಿ ಬಂಧಿಸದೆ ಹಂಬಲದ ನೆಪದಲ್ಲಿ ಲೋಲುಪತೆಯಲ್ಲಿ ಹೊರಳಾಡದೆ ಜೀವಧ್ವನಿಯ ಕಾಮದಿಂದ ಆಲಿಸಿ ಜೀವಕಾಮವ ನಿಷ್ಕಾಮದಲ್ಲಿ ನುಡಿಸಿದರೆ ತೆರೆದುಕೊಳ್ಳುವ ಮಧ್ಯಮ ಮಾರ್ಗದಲ್ಲಿ ಒಳಬರುವುದು ಬೋಧಿ ತಾನೇ ತಾನಾಗಿ. ಒಳಬರುವುದು ಬೋಧಿ ತಾನು ತಾನಾಗಿ. ಒಡಲ ಸ್ಫೋಟ. ಗಿಡ ಮರ ಪ್ರಾಣಿ ಸಂಕುಲದ ಕಲರವ, ಭಿನ್ನಗಳ ಭಿನ್ನದಲ್ಲಿ ಅಭಿನ್ನಗಾನ, ನದ ನದಿಗಳ ಜಲಲ ಗುಪ್ತ ಗಮ್ಯದ ಸಲಿಲ, ನೆಲದವ್ವೆಯೊಡಲಂದು ತುಂಬಿದ ಜೋಳಿಗೆ. ಗಿಡ ಮರ ಪ್ರಾಣಿ ಸಂಕುಲದ ಕಲರವ, ಭಿನ್ನಗಳ ಭಿನ್ನದಲ್ಲಿ ಅಭಿನ್ನ ಗಾನ, ನದ ನದಿಗಳ ಜಲಲ ಗುಪ್ತ ಗಮ್ಯದ ಸಲಿಲ, ನೆಲದವ್ವೆಯೊಡಲಂದು ತುಂಬಿದ ಜೋಳಿಗೆ. ಗಂಧವತಿಯವಳು ಮತ್ತೆ ಫಲವತಿ, ಮನುಜನೆಂಬ ಹೊಸ ಕಂದನುತ್ಪತ್ತಿ, ಹಿಗ್ಗಿದಳು ಹೊಸ ತಳಿಯ ಕಪಾಲದ ವಿರಾಟ್ ಶಕ್ತಿಗೆ, ಉಬ್ಬಿದಳು ಕೊಬ್ಬಿದಳು ತನ್ನೊಡಲಲ್ಲಿ ಹೊಸ ಬೆಳಕು ಮೂಡಿತೆಂದು ನವಯುಗದ ನಾಂದಿಯೆಂದು. ಹಿಗ್ಗಿದಳು ಹೊಸ ತಳಿಯ ಕಪಾಲದ ವಿರಾಟ್ ಶಕ್ತಿಗೆ, ಉಬ್ಬಿದಳು ಕೊಬ್ಬಿದಳು ತನ್ನೊಡಲಲ್ಲಿ ಹೊಸ ಬೆಳಕು ಮೂಡಿತೆಂದು ನವಯುಗದ ನಾಂದಿಯೆಂದು. ಕಪಾಲ ಭಾರದಲ್ಲಿ ಬೆಳೆ ಬೆಳೆದು ಬಗೆ ಬಗೆದು ದುಡಿಯುತ್ತ ದಣಿದ ಕಂದ, ನೆಲದವ್ವೆ ಎದೆ ಮೇಲೆ ಹಾಡುತ್ತ ಕುಣಿಯಿತು ಕುಣಿಯುತ್ತ ಹಸಿಯಿತು. ನೆಲದವ್ವೆ ಎದೆ ಮೇಲೆ ಹಾಡುತ್ತ ಕುಣಿಯಿತು ಕುಣಿಯುತ್ತ ಹಸಿಯಿತು. ಜೀವಕಾರುಣ್ಯದಿ ಸುರಿದವಳ ಸುರಿ ಸುರಿದು ಸೆಲೆ ಹೀರಿದ ಕಪಾಲದ ಕೆನ್ನಾಲಗೆಯ ಭುಗಿಲೆದ್ದ ದಾಹಕ್ಕೆ ಜಠರ ತಣಿದದ್ದು ತುಂಬಿ ತುಳುಕಿದ್ದು ಹಳಸಿ ಹುಳಿತದ್ದು ಅರಿವಾಗಲೇ ಇಲ್ಲ. ಹುಳಿ ತೇಗಿನಲಿ ತಳಿ ವಿಭಜನೆ, ಲಿಂಗ ಬಣ್ಣ ಮತ ಜಾತಿ ವರ್ಗ ನಾ ನಾ ನಾನೆ

ಎನ್ನುತ್ತ ನೆಲದವ್ವೆಯೊಡಲಲ್ಲಿ ಕಪಾಲಿಯ ಧಿಂ ಧಿಂ ಧೀಂಗಿಣ ಭಸ್ಮಾಸುರ ಕುಣಿತ. ನೆಲದವ್ವೆಯೊಡಲಲ್ಲಿ ಕಪಾಲಿಯ ಧಿಂ ಧಿಂ ಧೀಂಗಿಣ ಭಸ್ಮಾಸುರ ಕುಣಿತ. ಅವ್ವೆಯೊಡಲ ತುಂಬ ಮಾಯದ ಗಾಯದ ಕೊಳೆತ ರಕ್ತದ ಹೆಪ್ಪುಗಟ್ಟಿದ ರಸಿಕೆ ಕಸು ಕಳೆದು ಜೋಲುತ್ತ ಕುಸಿಯುತ್ತ ದೂಕ್ಕಿಸುತ್ತಿದೆ. ಅವ್ವೆಯೊಡಲಿಂದು ಸ್ಫೋಟಿಸುತ್ತಿದೆ. ಮತ್ತೆ ಹುಗಿಯಲು ಡಿಂಬದೊಳಗೆ, ಮತ್ತೆ ಹುಗಿಯಲು ಡಿಂಬದೊಳಗೆ ಈ ಮನುಜ ಸಂತತಿಯ. ಅವಳೆಂದರೆ ಈ ನೆಲದಲ್ಲಿ, ಅವಳೆಂದರೆ ಈ ನೆಲದಲ್ಲಿ ಯಾದೇವೀ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ. ಮಾತೇ ಅನ್ನುತ್ತಾರೆ ಅವರು, ದೇವಿ ಅನ್ನುತ್ತಾರೆ ಅವರು. ಭಗ ಭಗ ಭಗ ಭಗ ಭಗ ಭಗ ಭಗ ಭಗ ಭಗಿನಿ ಅನ್ನುತ್ತಾರೆ ಅವರು. ಭೇಟಿ ಅನ್ನುತ್ತಾರೆ ಅವರು. ಮಹಾಲಕ್ಷ್ಮೀ ಅನ್ನುತ್ತಾರೆ ಅವರು. ಸೌಜನ್ಯ ಸಜ್ಜನಿಕೆಯ ಪಾಠ ಹೇಳುತ್ತಾರೆ. ಕ್ಷಮಯಾಧರಿತ್ರಿ ಅನ್ನುತ್ತಾರೆ ಅವರು. ಮತ್ತದಕ್ಕೆ ಸೆರಗು ಸೆಳೆಯುತ್ತಾರೆ ಅವರು. ಅವಳುಡುಗೆ ಕಳಚುತ್ತಾರೆ ಅವರು. ಅಮೂಕಿ ಹಿಡಿದು ಮೆರವಣಿಗೆ ಹೊರಡುತ್ತಾರೆ. ಕೆಡವಿ ದಡವಿ ಹಾರ್ಯಾಡಿ ಮೇಲೆರಗುತ್ತಾರೆ. ಸೌಜನ್ಯ ಸಜ್ಜನಿಕೆಯ ಪಾಠ ಹೇಳುತ್ತಾರೆ. ಕ್ಷಮಯಾಧರಿತ್ರಿ ಅನ್ನುತ್ತಾರೆ ಅವರು. ಮತ್ತದಕ್ಕೆ ಸೆರಗು ಸೆಳೆಯುತ್ತಾರೆ. ಅವಳುಡುಗೆ ಕಳಚುತ್ತಾರೆ. ಅಮುಖಿ ಹಿಡಿದು ಮೆರವಣಿಗೆ ಹೊರಡುತ್ತಾರೆ. ಕೆಡವಿ ದಡವಿ ಹಾರ್ಯಾಡಿ ಮೇಲೆರಗುತ್ತಾರೆ. ಮಾಂಸ ಮಜ್ಜೆ ಕಚ್ಚಿ ರಕುತ ನೆಕ್ಕುತ್ತಾರೆ. ಮುಚ್ಚೆ ಹೆಮ್ಮಾರಿ ಎಂದೇ ಮೂತಿಗಿಕ್ಕುತ್ತಾರೆ ಅವರು. ತಾವು ಈ ನೆಲಕ್ಕೆ ಬಂದರಂದ್ರಕ್ಕೆ ಮಣ್ಣುಗಿಡಿಯುತ್ತಾರೆ ಅವರು. ಮೈ ಕೊಡವಿ ನಡೆಯುತ್ತಾರೆ. ಗುಡಿಯ ಕಟ್ಟುತ್ತಾರೆ ಅವರು. ಸಿಂಧೂರ ಹಚ್ಚುತ್ತಾರೆ. ಗುಡಿಯ ಕಟ್ಟುತ್ತಾರೆ ಅವರು. ಸಿಂಧೂರ ಹಚ್ಚುತ್ತಾರೆ. ದೇವಿ ದೇವಿ ದೇವಿ ಉಘೇ ಉಘೇ ಉಘೇ ಜೈ ಮಾತಾ ಅನ್ನುತ್ತಾರೆ ಅವರು. ಸೆರಗು ಹೊದಿಸುತ್ತಾರೆ. ಸಿಂಧೂರ ಹಚ್ಚುತ್ತಾರೆ. ಅವಳ ಕಾಯುತ್ತಾರೆ ಅವರು. ತೇರ ನೆಳೆಯುತ್ತಾರೆ. ಯಾ ದೇವಿ ಸರ್ವಭೂತೇಶು ಶಾಂತಿರೂಪೇಣ ಸಂಸ್ಥಿತ. ಕಾಲ ಬರೆಸಿದ ಪತ್ರ. ಜಾತಿ ಮತಗಳ ಮನೆಗಳ ಮಾಡಿ ವಾಸವಾಗಿದ್ದ ಪೂರ್ವಜರೇ, ಜಾತಿ ಮತಗಳ ಮನೆಗಳ ಮಾಡಿ ವಾಸವಾಗಿದ್ದ ಪೂರ್ವಜರೇ, ಪುರಾತನದಂಚಿನ ಯುಗಸಂಧಿಯಲ್ಲಿ ಗುಳೆ ಹೋದವರೇ, ಪುರಾತನದಂಚಿನ ಯುಗಸಂಧಿಯಲ್ಲಿ ಗುಳೆ ಹೋದವರೇ, ಆ ಮನೆಯಿಂದೀ ಮನೆಯ ಬೆಸೆಯುತ್ತಿದ್ದ ನಿಮ್ಮ ಕಾಲುದಾರಿಗಳಲ್ಲೀಗ ವಿಷದ ಅಣಬೆಗಳು ಹೆಡೆ ಎತ್ತಿವೆ. ಆ ಮನೆಯಿಂದೀ ಮನೆಯ ಬೆಸೆಯುತ್ತಿದ್ದ ನಿಮ್ಮ ಕಾಲುದಾರಿಗಳಲ್ಲೀಗ ವಿಷದ ಅಣಬೆಗಳು ಹೆಡೆಯುತ್ತಿವೆ. ಇಲ್ಲಿ ನೀವು ತೊರೆದ ಮನೆಗಳ ಉಪಚಾರ ವಂಚಿತ ಗೋಡೆಗಳು ಬಿರುಕು ಬಿಟ್ಟಿವೆ. ಇಲ್ಲಿ ನೀವು ತೊರೆದ ಮನೆಗಳ ಉಪಚಾರ ವಂಚಿತ ಗೋಡೆಗಳು ಬಿರುಕು ಬಿಟ್ಟಿವೆ. ಪಾಚಿ ಕಟ್ಟಿದೆ, ಹೆಪ್ಪಳೆದ್ದಿದೆ. ತೊಲೆಗಳಲ್ಲಿ ಮರಭಕ್ಷಕಗಳು ಬೀಡು ಬಿಟ್ಟಿವೆ. ಹೋದವರು ಹೋದಿರಿ. ಪಾಳು ಬಿಡುವಾಗ ಮುಂಬಾಗಿಲಿಗೆ ಬೆಣೆ ಹೊಡೆಯಲೇಕೆ ಮರೆತಿರಿ? ಪಾಳು ಬಿದ್ದ ಮನೆಗಳೀಗ ಡಾಕುಗಳ ಕುತಂತ್ರಿಗಳ ಅನೈತಿಕ ಚಟುವಟಿಕೆಗಳ ಅಡಗು ಮನೆಗಳಾಗಿವೆ. ಪಾಳು ಬಿದ್ದ ಮನೆಗಳೀಗ ಡಾಕುಗಳ ಕುತಂತ್ರಿಗಳ ಅನೈತಿಕ ಚಟುವಟಿಕೆಗಳ ಅಡಗು ಮನೆಗಳಾಗಿವೆ. ಇಲ್ಲಿ ಯಾರದೋ ಅಂತಃಪುರದೊಳಗೆ, ಇನ್ಯಾರದೋ ಖಾಸಗಿ ಬಚ್ಚಲೊಳಗೆ ಮೂರನೆಯ ಕಣ್ಣಿಡುವ ತಂತ್ರಗಾರಿಕೆ ನಡೆಯುತ್ತದೆ. ಇಲ್ಲಿ ಊರು ಕೇರಿಗಳ ದಿನಸಿಗಳಲ್ಲಿ ಜಾತಿ ಕೋಮುಗಳ ಮಾಲು ತುರುಕುವ ನೆತ್ತರಂಟಿನಲ್ಲಿ ಅಧಿಕಾರಕ್ಕೆ ಟಸ್ಸೆ ಒತ್ತುವ ಕುಟಿಲ ಮಂತ್ರಾಲೋಚನೆ ನಡೆಯುತ್ತಿದೆ. ಇಲ್ಲಿ ಊರು ಕೇರಿಗಳ ದಿನಸಿಗಳಲ್ಲಿ ಜಾತಿ ಕೋಮುಗಳ ಮಾಲು ತುರುಕುವ ನೆತ್ತರಂಟಿನಲ್ಲಿ ಅಧಿಕಾರಕ್ಕೆ ಟಸ್ಸೆ ಒತ್ತುವ ಕುಟಿಲ ಮಂತ್ರಾಲೋಚನೆ ನಡೆಯುತ್ತದೆ. ಇಲ್ಲಿ ಗಿಡ ಮರ ಬಳ್ಳಿಗಳ ಬೆಟ್ಟ ಬಯಲುಗಳ ರವಿ ಚಂದ್ರಮರ ಬಣ್ಣಗಳಲ್ಲಿ ಜಾತಿ ಮತ ಬಣ್ಣಗಳ ಹುದುಗಿಸಿ
ಇಲ್ಲಿ ಗಿಡ ಮರ

ರಬಳ್ಳಿಗಳ ಬೆಟ್ಟ ಬಯಲುಗಳ ರವಿಚಂದ್ರಮರ ಬಣ್ಣಗಳಲ್ಲಿ ಜಾತಿ ಮತ ಬಣ್ಣಗಳ ಹುದುಗಿಸಿ ಬಣ್ಣವಿಲ್ಲದ ಕಣ್ಣೀರಿಗೆ ಕಣ್ಣ ಕಾಮಾಲೆ ಬಳಿದು ಪ್ರಕೃತಿ ತನ್ನ ಬಣ್ಣಗಳನೇ ತಾ ನಂಬದಂಥ ಮಾಯಾ ಮುಸುಕುಗಳ ತಯಾರಿಸಲಾಗುತ್ತದೆ. ಇದೀಗ ಅಡುಗೆ ಮನೆಗಳಿಂದ ಮಾಲುಗಳು ಹೊರಬರುತ್ತಿವೆ. ಇದೀಗ ಅಡಗು ಮನೆಗಳಿಂದ ಮಾಲುಗಳು ಹೊರಬರುತ್ತಿವೆ. ಗ್ರಾಹಕರಿಗೆ ಬೇಕು ಬೇಡುಗಳ ಆಯ್ಕೆ ನಿಷೇಧಿಸಲಾಗಿದೆ. ಹೋದವರು ಹೋದಿರಿ, ಪಾಳು ಬಿಡುವಾಗ ಮುಂಬಾಗಿಲಿಗೆ ಬೆಣೆ ಹೊಡೆಯಲೇಕೆ ಮರೆತಿರಿ? ಹೋದವರು ಹೋದಿರಿ, ಪಾಳು ಬಿಡುವಾಗ ಮುಂಬಾಗಿಲಿಗೆ ಬೆಣೆ ಹೊಡೆಯಲೇಕೆ ಮರೆತಿರಿ? ಕಾಡು ಕಣಿವೆಯ ಮುಗಿಯದ ಹಾಡು. ಕಾಡು ಕಣಿವೆಯೊಳಗಿಂದ ಸೂರ್ಯೇ ಮೈಮುರಿದು ಮೇಲೇಳುವಾಗಲೇ ಅವಳೊಡಲಿಂದಲೇ ಹೊರಟಂತೆ ಸುಳಿ ಸುಳಿಯಾಗಿ ಗಾಳಿ ಮೇಲೇರುತ್ತದೆ. ಕಾಡು ಕಣಿವೆಯೊಳಗಿಂದ ಸೂರ್ಯ ಮೈಮುರಿದು ಮೇಲೇಳುವಾಗಲೇ ಅವಳೊಡಲಿಂದಲೇ ಹೊರಟಂತೆ ಸುಳಿ ಸುಳಿಯಾಗಿ ಗಾಳಿ ಮೇಲೇರುತ್ತದೆ. ಏರೇರುತ್ತ ಏರೇರುತ್ತ ಗುಡ್ಡ ಗುಡ್ಡಗಳನೇ ತಟ್ಟಾಡುತ್ತ ತುಂಡು ಮೋಡಗಳನೇ ವರಿಸುತ್ತ ಸಾಲು ಪರ್ವತಗಳೆದೆ ಕಡೆಯುತ್ತ ಸಂಜೆ ಏರುತ್ತಿರೆ ಬರೋ ಗರ್ಜಿಸುತ್ತ ಸೀದಾ ಎದೆಯೊಳಗೆ ನುಗ್ಗಿ ಕುಳಿತು ಬಿಡುತ್ತಿದೆ. ಬೆನ್ನ ಮೂಟೆ ಹೊತ್ತೂರ ಬಾಗಿಲು ದಾಟಿ ಹಸಿ ನೆಲಕ್ಕೆ ಅಂಗಾಲೊತ್ತಿ ಬೆರಳ ಮೂಲೆ ಮುಡುಕುಗಳ ನೆಲ ಕಂಟಿಸಿ ಗಿರಿ ಕಂದರಗಳಲ್ಲಿ ಕಣ್ಣು ನೆಟ್ಟು ಉಸ್ತಾದ್ ಕಾನನ ಸಾರಂಗಿ ತಂತಿ ಮ್ಯಾಲ ಕಮಾನು ನಡೆದಂಗೆ ನಡೆಯುತ್ತ ಸಾಗುವ ಹಸಿ ಮನಸ್ಸಿನ ಜನರೆದೆಯೊಳಗೆ ಗರಿಬಿಚ್ಚಿದ ನವಿಲು ಕುಣಿತ ಕೆನೆತ ಮೊರೆತ ಸಂಜೆ ಏರುತಿರೆ ಬರೋ ಗರ್ಜಿಸುತ್ತ ಸೀದಾ ಎದೆಯೊಳಗೆ ನುಗ್ಗಿ ಕುಳಿತು ಬಿಡುತ್ತದೆ. ಬೆನ್ನ ಮೂಟೆ ಹೊತ್ತು ಊರ ಬಾಗಿಲು ದಾಟಿ ಹಸಿ ನೆಲಕ್ಕೆ ಅಂಗಾಲೊತ್ತಿ ಬೆರಳ ಮೂಲೆ ಮುಡುಕುಗಳ ನೆಲ ಕಂಟಿಸಿ ಗಿರಿ ಕಂದರಗಳಲ್ಲಿ ಕಣ್ಣು ನೆಟ್ಟು ಉಸ್ತಾದ್ ಕಾನನ ಸಾರಂಗಿ ತಂತಿ ಮ್ಯಾಲ ಕಮಾನು ನಡೆದಂಗೇ ನಡೆಯುತ್ತ ಸಾಗುವ ಹಸಿ ಮನಸ್ಸಿನ ಜನರೆದೆಯೊಳಗೆ ಗರಿಬಿಚ್ಚಿದ ನವಿಲು ಕುಣಿತ ಕೆನೆತ ಮೊರೆತ ಕೊನೆಯಿರದ ವಿರಹದ ಕಂಪಿತ ಸವೆತ ಕಣಿವೆಯಿಂದೇಳುವ ಸೂರ್ಯಳ ನಡೆಯೆಂದರೆ ಹೆಜ್ಜೆ ಮೇಲೊಂದು ಹೆಜ್ಜೆ ಅವಳ ಒಂದೊಂದು ನಡೆ ಕಾದು ಕಾವೇರುವ ನೆಲಬಾನಿಗೆ ಗಾಯ ಕುದುರಿಸಿದ ಉಪ್ಪಂತೆ ಬಣ್ಣದೋಕುಳಿಯ ಮಳೆ ಹನಿಸಿ ಪರ್ವತಗಳ ದಾಟಿ ದಾಟಿ ಸಟಕ್ಕನೆ ಕಣ್ಣು ಮಿಟುಕಿಸಿ ಗಿರಿ ಕಂದರದ ಮಕ್ಕಳಿಗೆ ಕಪ್ಪು ಚಾದರ ಹೊದೆಸಿ ಒಳಗೆ ಬೀಸು ಗಾಳಿಯ ತೂರಿಸಿ ಕಣ್ಣಾಚೆಯ ಕಣಿವೆಯೊಳಗೆ ಸಳಕ್ಕನೆ ಇಳಿದು ಹೋಗುತ್ತಾಳೆ ಮಾಯಗಾತಿ. ಒಳಗೆ ಬೀಸು ಗಾಳಿಯ ತೂರಿಸಿ ಕಣ್ಣಾಚೆಯ ಕಣಿವೆಯೊಳಗೆ ಸಳಕ್ಕನೆ ಇಳಿದು ಹೋಗುತ್ತಾಳೆ ಮಾಯಗಾತಿ. ಬಂಗಾರದ ಜಿಂಕೆ ಮತ್ತೆ ಮೈ ಮುರಿದು ಮೇಲೇಳಲು. ಭೈರವ ಬೆಟ್ಟದ ತಪ್ಪಲಲ್ಲಿ ಬಿರಬಿರ ನಡೆಯುತ್ತಿದ್ದೆ, ಅವನ ದನಿ ಕೇಳುವ ಮೊದಲೇ ದಾಟಿ ಬಿಡುವೆನೆಂದು. ಬೆಟ್ಟದ ತಪ್ಪಲಲ್ಲಿ ಬಿರಬಿರ ನಡೆಯುತ್ತಿದ್ದೆ, ಅವನ ದನಿ ಕೇಳುವ ಮೊದಲೇ ದಾಟಿ ಬಿಡುವೆನೆಂದು. ಹಾಡಿದರೆ ಭೈರವ ನೀರಾಗದೆ ಸೈರಿಸಲಾರೆನ, ಹಾಡಿದರೆ ಭೈರವ ನೀರಾಗದೆ ಸೈರಿಸಲಾರೆನ. ಕಂಡೆ ಕಂಡೆ ಚಿತ್ತದೊಳಗೆ ಚಿತ್ರ ಆಹಾ, ಎದೆಗಿಳಿದು ಅಟ್ಟಾಡಿಸಿತು, ಸೊಲ್ಲು ಹಿಡಿದು ನಿಲ್ಲಿಸಿತು. ಜೀವಧನಿ ಚೂಪು ಗಣ್ಣು ವಜ್ರ ನೋಟ, ಜೀವಧನಿ ಚೂಪು ಗಣ್ಣು ವಜ್ರ ನೋಟ. ಕಡೆದ ಮುಖದಲ್ಲಿ ಜೀವರಸ, ಚಿತ್ತದೊಳಗೆ ಚಿತ್ರ. ಯೋಗವಲ್ಲ ವ್ಯಾಯಾಮವಲ್ಲ, ಜಿಮ್ ನಡಿಗೆಯಲ್ಲ. ಯೋಗವಲ್ಲ ವ್ಯಾಯಾಮವಲ್ಲ, ಜಿಮ್ ನಡಿಗೆಯಲ್ಲ.
ಕನ್ನೆ ನೆಲದಲ್ಲಿ ಧಿಮಿ ಧಿಮಿ ಕುಣಿವ ಮಣ್ಣು ಮಿದ್ದು

0: ಕಾಯ ಕಡೆಯುತ್ತ ಕನ್ನೆ ನೆಲದಲ್ಲಿ ಧಿಮಿ ಧಿಮಿ ಕುಣಿವ ಮಣ್ಣು ಮಿದ್ದುತ್ತ ಕಾಯ ಕಡೆಯುತ್ತ ನೆಲದೊಳಗೆ ಬೇರಿಳಿಸಿ ಬಾನಿಗೆ ಹೆದೆಯೇರಿಸಿ ಠೇಂಕರಿಸುವ ಬೆನ್ನುಹುರಿ ಚಿತ್ತದೊಳಗೆ ಚಿತ್ರ ಆಹಾ ಚಿತ್ತದೊಳಗೆ ಚಿತ್ರ ನೀರು ಕೊರೆದ ಕಾರ್ಗಲ್ಲಿನ ಹೊಳೆ ಹೊಳೆವ ಫಳಗುಡುವ ಕಟುದೇಹ ನೀರು ಕೊರೆದ ಕಾರ್ಗಲ್ಲಿನ ಹೊಳೆ ಹೊಳೆವ ಫಳಗುಡುವ ಕಟುದೇಹ ಮಾಗಿಯ ಶೀತಕ್ಕೆ ಸಡ್ಡು ಹೊಡೆವ ತೆರೆದೆದೆ ನೆತ್ತಿಮೇಲಿಳಿದ ಸುಡು ಶಾಖ ನೆತ್ತಿಮೇಲಿಳಿದ ಸುಡು ಶಾಖ ಅಂಗಾಲಿಗಿಳಿದರು ಕಾರ್ಗಾಲದ ಮಳೆಕೋಲಿನ ಹೊಡೆತಕ್ಕೆ ಹುರಿಗಟ್ಟಿದ ಜೀವ ನೆತ್ತಿಮೇಲಿಳಿದ ಸುಡು ಶಾಖ ಅಂಗಾಲಿಗಿಳಿದರು ಕಾರ್ಗಾಲದ ಮಳೆಕೋಲಿನ ಹೊಡೆತಕ್ಕೆ ಹುರಿಗಟ್ಟಿದ ಜೀವ ಕಂಡೆ ಕಂಡೆ ಚಿತ್ತದೊಳಗೆ ಚಿತ್ರ ಆಹಾ ಕಂಡೆ ಕಂಡೆ ಚಿತ್ತದೊಳಗೆ ಚಿತ್ರ ತೆರೆದೆದೆಯ ಭೈರವ ತೋಳು ತೆರೆದು ನಸು ನಕ್ಕರೆ ಸೇರಿಕೊಳ್ಳುವ ಕಾತರ ನಾನೇರುತ್ತಿದ್ದೆ ಸೇರಿಕೊಳ್ಳುವ ಕಾತರ ನಾನೇರುತ್ತಿದ್ದೆ ಸೇರಿಸಿಕೊಳ್ಳುವ ಆತರ ಅವನಿಳಿಯುತ್ತಿದ್ದ ಆಹಾ ಚಿತ್ತದೊಳಗೆ ಚಿತ್ರ.
1: ಇದುವರೆಗೆ ಅನುಪಮ ಪ್ರಸಾದ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದೀಗ ಕೇಳಿ ಬಿ ಕೆ ಸುಮಿತ್ರಾರವರು ಸಂಗಡಿಗರೊಂದಿಗೆ ಹಾಡಿರುವ ಒಂದು ಜನಪದ ಗೀತೆ.

0: ಇದು ಇಂದಿನ ವನಿತಾವಾಣಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ವನಿತಾ ವಾಣಿ ಪ್ರಸಾರವಾಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ.
4: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
6: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಿಗ್ಗೆ 10:30 to 12:30.

ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಿಗ್ಗೆ 11:30 ರಿಂದ 12:30 ವರೆಗೆ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 11:30 ಆಗಲಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದೇಶಿಕಾಚಾರ್ ಅವರಿಂದ ವೇಣುವಾದನ, ಪಕ್ಕವಾದ್ಯದಲ್ಲಿ ವಯೋಲಿನ್ ಟಿಜಿ ಗೋಪಾಲಕೃಷ್ಣನ್, ಮೃದಂಗಂ ಎಂ ಗುರುರಾಜ್, ಘಟಂ ತಿರುಚಿ ಕೆಆರ್ ಕುಮಾರ್. ಮೊದಲಿಗೆ ಕೇಳಿ ಸ್ವಾಮಿ ನಿನ್ನೆ ಕೋರಿ, ಶ್ರೀರಾಗ ಆದಿತಾಳ, ರಚನೆ ಕರೂರು ದಕ್ಷಿಣಮೂರ್ತಿ.

ಕೊನೆಯಲ್ಲಿ ಕೇಳಿ ಜನನಿ ನಿನ್ನುವಿನ ರೀತಿಗೌಳರಾಗ ಮಿಶ್ರಚಾಪುತಾಳ, ಸುಬ್ಬರಾಯ ಶಾಸ್ತ್ರಿಯವರ ರಚನೆ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿ ದೇಶಿಕಾಚಾರ್ ಅವರಿಂದ ವೇಣುವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಟಿಜಿ ಗೋಪಾಲಕೃಷ್ಣನ್, ಮೃದಂಗಂ ಎಂ ಗುರುರಾಜ್, ಘಟಂ ತಿರುಚಿ ಕೆಆರ್ ಕುಮಾರ್. ಆಕಾಶವಾಣಿ ಮಂಗಳೂರು, ಈಗ ಸಮಯ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
2: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೂರನ್ನ ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಬಿಡುಗಡೆ ಆಗುತ್ತದೆ. 2017-18 ಒಂದು ಸಮೀಕ್ಷೆಯಲ್ಲಿ ಮಾಡಿದಂತ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತ ವಸತಿ ರೈತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೂರನ್ನ ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25 51 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ.
1: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ 29ರಿಂದ ಆರಂಭಿಸಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ, ಹಿಂದಿ, ಮರಾಠಿ

0: ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣ್ಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಕು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ ಎರಡನೇ ಬಾರಿಗೆ ಐಪಿಎಲ್ ಟಿ20 ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
3: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ನಮ್ಮ ಗೆಳತಿಯರ ಸಂಖ್ಯೆ ಬರೀ ನಮ್ಮ ಊರುಗಳಿಗೆ ನಮ್ಮ ರಾಜ್ಯಕ್ಕೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಗೆಳತಿಯರು ದೂರ ದೂರದ ದೇಶಗಳೊಳಗೂ ಕೂಡ ನೆಲೆಸಾರ. ಆವಾಗ ಆವಾಗ ತಮ್ಮ ತಾಯ್ನಾಡಿಗೆ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಅಂತ ಒಬ್ಬ ಗೆಳತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು. ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು ಮೂಲತಃ ಧಾರವಾಡದವರು. ಇವತ್ತು ಅವರು ಸ್ವೀಡನ್ ಒಳಗ ನೆಲೆಸಿ ಅಲ್ಲೇ ಉದ್ಯೋಗವನ್ನ ಕೈಗೊಂಡು ಜೊತೆಗೆ ಕನ್ನಡ ಸಂಘವನ್ನ ಕಟ್ಟಿ ಆ ಸಂಘದ ಮೂಲಕ ಹಲವಾರು ಕಾರ್ಯಚಟುವಟಿಕೆಗಳನ್ನ, ಒಂದು ಓದುವಿಕೆ ಆಗಿರ್ಬಹುದು, ಬೇರೆ ಬೇರೆ ಅಡುಗೆ ಕ್ಲಾಸ್ಗಳಾಗಿರ್ಬಹುದು, ಸಂಗೀತ ಆಗಿರ್ಬಹುದು, ಈ ತರ ಅವರು ಈ ಸಂಘದ ಮೂಲಕ ಅಲ್ಲಿ ಒಂದು ಕನ್ನಡಾಭಿಮಾನವನ್ನ

0: ಈ ಗೆಳತಿಯೊಂದಿಗೆ ನಾವು ಮಾತನಾಡಿ ಇನ್ನೊಂದ್ ಸ್ವಲ್ಪ ವಿವರವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅಂದ ಕೂಡ್ಲಿನ ನಮ್ಮ ಊರಿನ ಗೆಳತಿ, ನಮ್ಮ ಅಕ್ಕಪಕ್ಕದ ಗೆಳತಿ ಅನ್ನೋ ಅಭಿಮಾನ ನಮಗ. ಖಂಡಿತವಾಗಿಯೂ ತಾವು ಧಾರವಾಡದವರೇ. ತಮ್ಮ ಓದು ವಿದ್ಯಾಭ್ಯಾಸ ಎಲ್ಲೆಲ್ಲ ಆತು, ಸ್ವೀಡನ್ ಒಳಗೆ ಹೋಗಿ ನೆಲೆಸಲಿಕ್ಕೆ ಏನ್ ಕಾರಣ ಒಂದ್ ಸ್ವಲ್ಪ ಹೇಳ್ತೀರಿ?
1: ನಾ ಹುಟ್ಟಿ ಬೆಳೆದದ್ದು ಗದಗ ಒಳಗ. ಹೈಸ್ಕೂಲ್ ಒಳಗಿದ್ದಾಗ ನಾವು ಧಾರವಾಡಕ್ಕೆ ಬಂದ್ವಿ. ಅವಾಗ್ಲಿಂದ ನಾನು ಸುಮಾರು ಒಂದ್ 14 ವರ್ಷ ಧಾರವಾಡದೊಳಗಿದ್ದೆ. ಅಂದ್ರ ಫಾರ್ಮೇಟಿವ್ ಇಯರ್ಸ್ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ಹವ್ಯಾಸ ಆಸಕ್ತಿ ಓದು ಬಗ್ಗೆ ನಮ್ದು ಇಚ್ಛೆ ಏನ್ ಒಂದು ರೂಪುಗೊಳ್ತದ, ಆ ಟೈಮ್ ಒಳಗ್ ನಾ ಧಾರವಾಡದಾಗಿದ್ದೆ. ಸಂಗೀತದ ಬಗ್ಗೆ ನನ್ನ ಆಸಕ್ತಿ ಆಗಿರ್ಬಹುದು, ಸಾಹಿತ್ಯದ ಬಗ್ಗೆ ಧಾರವಾಡದೊಳಗ ಯಾರ ಜೊತೆ ಮಾತಾಡಿದ್ರು ಅದು ಒಂಥರ ಸಮೃದ್ಧಿ ಇರ್ತದ ಮಾತು, ಹಿಂಗ ಒಣ ಪೊಳ್ಳಿರಂಗಿಲ್ಲ ಆ ತರದ ಮಾತಿನಿಂದ ಅದ್ ಬಹಳ ನನ್ಗ ಇನ್ಫ್ಲೂಯೆನ್ಸ್ ಆಗ್ಯದ ಅಂತ ಹೇಳ್ಬಹುದು. ಸೊ ಹೈಸ್ಕೂಲ್ನಾಗ ಇದ್ದಾಗ ನಾ ಇಲ್ಲಿ ಬಂದೆ, ಸಂಗೀತ ಕಲೀಲಿಕ್ಕೆ ಶುರು ಮಾಡಿದೆ. ಸುಮಾರು ಕಾರ್ಯಕ್ರಮ ಅವಾಗ ಧಾರವಾಡದೊಳಗ ಓವರ್ ನೈಟ್ ಪ್ರೋಗ್ರಾಮ್ಸ್ ಇರ್ತಿದ್ವು, ಅಟೆಂಡ್ ಮಾಡ್ತಿದ್ವಿ. ಎಲ್ಲಾ ಕವಿಗಳು, ನಮ್ ಗುರುಗಳು ಎಲ್ಲಾರು ಸಿಗ್ತಿದ್ರು. ಹಿಂಗಾಗಿ ಅದು ಒಂಥರ ಸಮೃದ್ಧವಾದ ಬದುಕಂತ ಹೇಳ್ಬಹುದು. ಮುಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗ ಹೋಮ್ ಸೈನ್ಸ್ ಮಾಡಿದೆ. ಮಾಸ್ಟರ್ಸ್ ನಾನು ಅಲ್ಲೇ ಮಾಡಿದೆ, ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಅನ್ನೋ ವಿಷಯದೊಳಗ. ಆಮೇಲೆ ಅದನ್ನ ಓದುವಾಗ ನನ್ಗ

0: ಇಲ್ಲಿ ಆಕಾಶವಾಣಿ ಒಳಗೆ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು. ಆಮೇಲೆ ಮಾಸ್ಟರ್ಸ್ ಮುಗಿಸಿ ನಾ ದಾಂಡೇಲಿ ಒಳಗೆ ಕೆಲಸ ಮಾಡ್ತಿದ್ದೆ, ಅವಾಗ್ಲೂ ಸಹ ನಾ ಇಲ್ಲಿ ಆಕಾಶವಾಣಿ ಧಾರವಾಡಕ್ಕೆ ಬರ್ತಿದ್ದೆ. ಆಮೇಲೆ ಕೆಲಸದ ಸಲುವಾಗಿ ನಾ ಬೆಂಗಳೂರಿಗೆ ಹೋದೆ, ಅವಾಗ್ಲೂ ನಂದು ಆಕಾಶವಾಣಿ ನಂಟು ಮುಂದುವರಿತು. ಸುಮಾರು ವರ್ಷ ನಾನು ಬೆಂಗಳೂರು ಆಕಾಶವಾಣಿಗೂ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಕೆಲಸ ಮಾಡ್ತಿದ್ದೆ. ಬೆಂಗಳೂರು ಯೂನಿವರ್ಸಿಟಿ ಒಳಗೂ ನಾ ಟೀಚರ್ ಅಂತ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು SKF ಅಂತ ಒಂದು ಕಂಪನಿ ಅದ, ಬಾಲ್ ಬೇರಿಂಗ್ಸ್ ಕಂಪನಿ ಅದು, ಅದು ಸ್ವೀಡಿಶ್ ಕಂಪನಿ, ಅದರೊಳಗೆ ಕೆಲಸ ಮಾಡ್ತಿದ್ರು. ಅವಾಗ 2013 ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಬಂತು, 2 ವರ್ಷದ ಸಲುವಾಗಿ ಸ್ವೀಡನ್ ಹೋಗ್ಬೇಕಾದ್ರು. ಸೊ ಹೋದ್ವಿ. ಅವಾಗ ಹೋಗಿದ್ದು 2 ವರ್ಷಕ್ಕಂತ ಹೋಗಿತ್ತು, ಅದು ಮುಂದುವರಿತು, ಹಂಗ ಅಲ್ಲೇ ನೆಲೆ ಊರಿದ್ವಿ ಅಂತ.
1: ಅಂದ್ರೆ ಇಷ್ಟು ಒಂದು ಮೂಲ ಎಲ್ಲವನ್ನು ಧಾರವಾಡ ಇಲ್ಲೇನೆ ನೀವು ಪಡ್ಕೊಂಡು ಬೆಂಗಳೂರಲ್ಲಿ ಮುಂದುವರೆಸ್ಕೊಂಡು ಇವತ್ತು ಸ್ವೀಡನ್ ನಲ್ಲಿ ನೆಲೆಸಿದ್ದೀರಿ. ಈಗ ಮಂಜುಳ ಅವ್ರೆ, ಸ್ವೀಡನ್ ನಲ್ಲಿ ನಿಮ್ಮ ಒಂದು ಓದು ಈ ಕಾರ್ಯವನ್ನ ಮುಂದುವರೆಸಿದ್ರೆ ಹೆಂಗ?
0: ಹೌದು, ಸ್ವೀಡನ್ ಹೋದ್ಮೇಲೆ ಹೆಚ್ಚಾನ್ ಹೆಚ್ಚು ಯುರೋಪಿಯನ್ ದೇಶ ಏನವ ಅಲ್ಲೇ ಭಾಷಾ ಬೇಕೇ ಬೇಕು ನಿಮ್ಗ. ಬಹಳ ಸಣ್ಣ ಸಣ್ಣ ದೇಶವು ಅವರು ಭಾಷಾ ಬಿಟ್ಟರೆ ತಮ್ಮತನವನ್ನ ಕಳ್ಕೋತೀವಿ ಅನ್ನೋ ಒಂದ್ ಅರಿವು ಉಳಿಸ್ಕೊಂಡಂತಹ ದೇಶವು. ನಮಗದು ಕಷ್ಟ ಆದ್ರೂ ಅವ್ರ ಮಟ್ಟಿಗೆ ಅದು ಸರಿನೇ. ನಿಮ್ಗ್ ಭಾಷಾ ಇಲ್ಲ ಅಂದ್ರೆ ಈ ಸಾಫ್ಟ್ವೇರ್ ಲೈನ್ ಬಿಟ್ರೆ ಬೇರೆ ಎಲ್ಲೂ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ದೈನಂದಿನ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ನಾ ಇಲ್ಲಿ ಹೋಗುವಾಗ PhD ಮಾಡ್ತಿದ್ದೆ, ಹೋದ್ಮೇಲೆ ಮಕ್ಳು ಸಣ್ಣವರಿದ್ರು, ಹಿಂಗಾಗಿ ನನ್ಗೆ ಅವ್ರನ್ನ ಅಷ್ಟ ಅಲ್ಲಿ ಕಳಿಸಿ ಉಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾ ಹೋಗಿ 1 ವರ್ಷ ಭಾಷಾ ಕಲಿತೆ, ಸ್ವೀಡಿಶ್ ಕಲಿತೆ. ಇಂಟೆನ್ಸಿವ್ ದಿವಸಕ್ಕೆ 8-10 ತಾಸಿನ ಕಾಲೇಜ್ ಅದು, 1 ವರ್ಷದಾಗ ಕಲಿತೆ. ಆಮೇಲೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ ಕೂಡಲೇ ಅವ್ರು ಹೇಳಿದ್ರು PhD ಮುಗಿದ್ರೆ ಯೂನಿವರ್ಸಿಟಿ ಒಳಗೆ ಓಪನಿಂಗ್ಸ್ ಅವ ಅಂತ. ಸೊ ನಾ 1 ವರ್ಷ ಮಧ್ಯದಾಗ ಬಂದು PhD ಮುಗಿಸ್ಕೊಂಡು ಹೋಗಿ ನಾ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ.
1: ಈಗ ಸ್ವೀಡಿಶ್ ಭಾಷೆಯಲ್ಲಿನೇ ನೀವು ಟೀಚ್ ಮಾಡ್ತೀರಿ?
0: ಹೌದು, ಅಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನದ ಅಂದ್ರೆ ಶೈಕ್ಷಣಿಕ ಭಾಷಾ ಮಾಧ್ಯಮ ಏನದ ಅದು ಸ್ವೀಡಿಶೇ ಅದ. ಪೋಸ್ಟ್ ಗ್ರಾಜುಯೇಷನ್ ತನಕ ಕೆಲವೊಂದು ಸಬ್ಜೆಕ್ಟ್ ಅಂತೂ ಪೋಸ್ಟ್ ಗ್ರಾಜುಯೇಷನ್ ಸಹಿತ ಸ್ವೀಡಿಶ್ ನಾಗ ಅವ. ಸೊ ಹಿಂಗಾಗಿ ಇಂಗ್ಲಿಷ್ ಉಪಯೋಗ ಮಾಡ್ತೀನಿ ಅಂದ್ರೂ ಸ್ವೀಡಿಶ್ ಉಪಯೋಗ ಮಾಡುದು ಕಂಪಲ್ಸರಿ ಅದ. ಅಲ್ಲಿ
1: ಈ ಸ್ವೀಡಿಶ್ ಭಾಷೆಯನ್ನ ಕಲಿಯುವಾಗ ತಮಗೇನ್ ಅನಿಸ್ತು ಒಂದು ಅನುಭವ? ಈಗ ನಾವು ಇಲ್ಲೇನೆ ನಮ್ಮ ಭಾರತದಲ್ಲೇನೆ ನಾವು ಒಂದು ಕೇರಳಕ್ಕೆ ಹೋದ್ರೆ ಮಲಯಾಳಂ ಕೇಳ್ತೀವಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಕೇಳ್ತೀವಿ. ಇವು ಅಕ್ಕಪಕ್ಕದ್ದಾದ್ರೂ ಒಂಚೂರು ಒಂದೇ ವಾಕ್ಯ 2 ವಾಕ್ಯನಾದ್ರೂ ಮಾತಾಡ್ತೀವಿ. ನಿಮಗೆ ಒಂದ್ಸಲಕ್ಕ ಇದು ಪೂರ್ತಿ ಭಿನ್ನವಾದ ಭಾಷೆ.
0: ಹೌದು,
1: ಹೆಂಗ ಅನಿಸ್ತು?
0: ಅದು ಇಂಗ್ಲಿಷ್ಗೂ ಹತ್ತಿರಲ್ಲ, ನಮ್ ಗೊತ್ತಿರೋ ಯಾವ ಭಾಷೆಗೂ ಹತ್ತಿರಲ್ಲ. ಇವನ್ ಆಲ್ಫಾಬೆಟ್ಸ್ ಏನವ ಅವು ಸಹಿತ 3 ಎಕ್ಸ್ಟ್ರಾ ಅವ ಅಲ್ಲಿ. ಅದರದ್ದು ಪ್ರೊನೌನ್ಸಿಯೇಷನ್ ಆಗಿರ್ಬಹುದು, ಈಗ ಇಂಗ್ಲಿಷ್ ನಾಗ ಓನ್ ಓ ಅಂತ ಓದ್ತೀವಿ, ಸ್ವೀಡಿಶ್ ನಾಗ ಊ ಅಂತ ಓದ್ಬೇಕು ನೀವ್ ಅದನ್ನ. ಸೊ ಹಿಂಗಾಗಿ ಭಾರಿ ಚಾಲೆಂಜಿಂಗ್ ಅನಿಸ್ತಿತ್ತು. ಆದ್ರ ನಾ ಒಬ್ಬಕಿನ ಅಲ್ಲ, ಅಲ್ಲೆಲ್ಲ ಹಿಂಗ ಹೊರಗ್ಲಿಂದ ಬಂದವ್ರಿಗೆ ಗವರ್ಮೆಂಟ್ ಒಂದು ಫ್ರೀ ಕೋರ್ಸ್ ನಡೆಸ್ತದ, ಹಿಂಗ ಎಲ್ಲಾರು ಅದಕ್ಕೆ ಜಾಯಿನ್ ಆಗ್ತಾರ, ಎಲ್ಲಾರು ಸ್ವೀಡಿಶ್ ಕಲೀಲೇಬೇಕು, ಭಾಷಾ ಉಳಿಸ್ಬೇಕನ್ನೋ ಪ್ರಯತ್ನ ಅದು. ಹಿಂಗಾಗಿ ನಾವೆಲ್ಲಾರು ಸೇರಿ ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಸಾಕಷ್ಟು ಪ್ರಯತ್ನ ಪಡ್ತಿದ್ವಿ, ತಪ್ಪು ತಪ್ಪು ಮಾತಾಡ್ತೀವಿ, ಇವತ್ತಿಗೂ ತಪ್ಪದ ಭಾಷಾ, ಆದ್ರ ಕಮ್ಯುನಿಕೇಶನ್ ಏನದ ಅದು ಸಾಧ್ಯ ಆಗ್ತದ, ಅಂದ್ರನ್ನ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಬರ್ತಾ ಬರ್ತಾ ಆ ಭಾಷಕ್ಕ ಬ್ಯಾರೆ ಭಾಷಕ್ಕ ಸಿಮಿಲಾರಿಟೀಸ್ ಏನವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಎಬಿಲಿಟಿ ಬೆಳೀತು. ಹೆಂಗ ಒಂದ್ ಸೆಂಟೆನ್ಸ್ ಒಳಗೆ ವರ್ಬ್ ಸೆಕೆಂಡ್ ಬರ್ಬೇಕಂತ ಈ ಇಂಗ್ಲಿಷ್ ನಾಗ ನೋಡಿದ್ರು ಹಂಗೆ ಅದ, ಅವೆಲ್ಲ ಅರ್ಥ ಆಗ್ಲಿಕ್ಕೆ ಶುರು. ಆದ್ರೆ ಅದು ಯಾರು ಬಿಡಿಸಿ ಹೇಳುದಿಲ್ಲ, ನೀವೇ ಪ್ರಯತ್ನ ಮಾಡ್ಬೇಕು. ಅದು ಹೋದಂಗ್ ಎಷ್ಟು ಕಾಂಪ್ಲೆಕ್ಸ್ ಆಗ್ತದ ಅಂದ್ರೆ ನೀವು ಅದ್ರೊಳಗೆ ಡಿಬೇಟ್ ಮಾಡ್ಬೇಕು, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಬರೀಬೇಕು ಪಾಸ್ ಆಗ್ಬೇಕಂದ್ರ. ಸೊ ಬಹಳ ಚಾಲೆಂಜಿಂಗ್ ಇತ್ತು, ಆದ್ರ ಅದು ಅನಿವಾರ್ಯ ಇತ್ತು ಭಾಷಾ ಕಲಿಯೋದು. ಎಲ್ಲಾರು ಕಲಿಬೇಕು, ಎಲ್ಲಿ ಹೋಗ್ತೀವಿ ನಾವು ಅಲ್ಲಿ ಭಾಷಾ ಕಲಿಬೇಕನ್ನ, ಇಂಟಿಗ್ರೇಟ್ ಆಗ್ಬೇಕು ಅಂದ್ರೆ ಕಲಿಲೇಬೇಕು.
1: ಈಗ ತಮ್ಮ ಮಕ್ಕಳು ಅಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಇಂಗ್ಲಿಷ್ ಬಹುಶಃ ಒಂದು ಲ್ಯಾಂಗ್ವೇಜ್ ಆಗಿ ಇರ್ತದೆ, ಸ್ವೀಡಿಶೇ ಮೇನ್.
0: ಹೌದು,
1: ಹಂಗಾಗಿ ಮಕ್ಕಳು ಕೂಡ ಈಗ ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರಬಹುದು.
0: ನಾವು ಹೋದಾಗ ನನ್ನ ಮಕ್ಳು ಹೈಸ್ಕೂಲ್ ನಾಗಿದ್ರು, ಹಿಂಗಾಗಿ ಅವ್ರಿಗೆ ಒಮ್ಮೆಲ್ಗೆ ಸ್ವೀಡಿಶ್ ಮೀಡಿಯಂ ಗಿನ್ ಮಾಡೋದು ಸಾಧ್ಯ ಇರ್ಲಿಲ್ಲ. ಅದು ಅಲ್ದ ನಾವು 2 ವರ್ಷಕ್ಕೆ ವಾಪಸ್ ಬರೋ ಯೋಚನೆ ಇಟ್ಕೊಂಡು ಹೋದವರು, ಹಿಂಗಾಗಿ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಹೋಗ್ತಿದ್ರು. ಆದ್ರ ಅವ್ರಿಗೆ ಸ್ವೀಡಿಶ್ ಕಲಿಯೋದು ಅನಿವಾರ್ಯ ಇತ್ತು, ಹಿಂಗಾಗಿ ಅವ್ರಿಗೆ ಸ್ಕೂಲ್ನಾಗ ಸ್ಪೆಷಲ್ ಕ್ಲಾಸಸ್ ತಗೋತಾರ, ಬೇಸಿಕ್ಸ್ ನಿಂದ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಿಂಗಾಗಿ ಮಕ್ಳು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ. ಅವ್ರದ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇ ಇತ್ತು, ಬಟ್ ಅದು ಎಕ್ಸೆಪ್ಷನಲ್ ಕೇಸ್. ಎಲ್ಲಾರು ಹೆಚ್ಚು ಕಮ್ಮಿ ಸ್ವೀಡಿಶ್ ಸ್ಕೂಲ್ಗೆ ಹೋಗ್ತಾರೆ, ಯಾಕಂದ್ರೆ ಎಜುಕೇಶನ್ ಫ್ರೀ ಇರ್ತದ, ಮನಿ ಹತ್ರ ಸ್ಕೂಲ್ಸ್ ಇರ್ತಾವ, ಅದರದ್ ಬೆನಿಫಿಟ್ಸ್ ಅವ.
1: ಈಗ ಲೈಫ್ ಸ್ಟೈಲ್ ನಮಗೂ ಅವ್ರಿಗೂ ಏನು ಬಹಳಷ್ಟು ವ್ಯತ್ಯಾಸ ಕಂಡು ಬಂದದ್ದು ತಮಗ?
0: ಅವರು ತಮ್ಮ ಆರೋಗ್ಯ, ತಮ್ಮ ನ್ಯೂಟ್ರಿಷನ್ ಏನದಲ್ಲ ಇದನ್ನ ಬಹಳ ಬಹಳ ಕಾಯ್ಕೋತಾರೆ. ನಮ್ ಕಡೆ 6 ತಿಂಗಳ ಕತ್ಲ ಥಂಡಿ ಇರ್ತದ, 6 ತಿಂಗಳು ಪೂರ್ತಿ ಬೆಳಕು ಮತ್ತ ಚಲೋ ವಾತಾವರಣ ಇರ್ತದೆ.

0: ಇರ್ತದೆ. ಸೊ ನಾವು ತಂಡಿದ್ದಾಗ ನಮ್ ಟೆಂಡೆನ್ಸಿ ಏನು ಮನಿ ಒಳಗೆ ಕೊಡೋದು ಇಲ್ಲ, ಅವರೆಲ್ಲ 80-90 ವರ್ಷದವರು ಆ ಕತ್ತಲದೊಳಗ ಆ ಸ್ನೋ ಬಿದ್ದು ಐಸ್ ಆಗಿ ಸ್ಕಿಡ್ ಆಗ್ತಿರ್ತದ, ನೆಲ ನಡಿಲಿಕ್ಕೆ ಸಮಯ ಇರಂಗಿಲ್ಲ ಅಂತ, ಅದ್ರೊಳಗೆ ಕರೆಕ್ಟ್ ಬಟ್ಟಿ ಶೂಸ್ ಹಾಕೊಂಡು ಓಡ್ತಿರ್ತಾರ ಕತ್ತಲದಾಗ. ರಿಫ್ಲೆಕ್ಟರ್ ಜಾಕೆಟ್ ಹಾಕೋದಾರ ಅಂದ್ರ ಮಂದಿ ಕಾಣಿಸ್ಬೇಕು, ಅವ್ರ ವೆಹಿಕಲ್ಸ್ ಗಡ್ಡ ಬಂದ್ರೆ ಕಾಣ್ಬೇಕು, ಆ ತರದ್ ಇರೋದ್ರಿಂದ ಅವ್ರು 80-90 ವರ್ಷಕ್ಕೆ ನೀವು ಎಲ್ಲರೂ ಡ್ರೈವ್ ಮಾಡೋದ್ ನೋಡ್ತೀರಿ, ಆರಾಮ್ಸೆ ಅಡ್ಡಾಡೋದ್ ನೋಡ್ತೀರಿ, ತಮ್ ತಮ್ ಕೆಲಸ ತಾವು ಮಾಡ್ಕೊಳ್ಳೋದ್ ನೋಡ್ತೀರಿ. ಅಂದ್ರೆ ಹೆಲ್ತ್ ಬಗ್ಗೆ ತಮ್ಮ ಸ್ವಂತದ ಬಗ್ಗೆ ಕಾಳಜಿ ಏನದಲ್ಲ, ಇದನ್ನ ಅವ್ರು ಬಹಳ ಚಂದ ನೋಡ್ಕೋತಾರೆ. ಆಮೇಲೆ ಬಹಳ ವಿಶ್ವಾಸ, ಆನೆಸ್ಟಿ, ಇವೆಲ್ಲ ಬಹಳ ಕಾಣುವಂತ ಸೊಸೈಟಿ ಅದು. ಅಲ್ಲೇ ಒಬ್ರನ್ನೊಬ್ರು ಅಪನಂಬಿಕೆ ಅನ್ನೋದೇ ಇಲ್ಲ. ಈಗ ನಾನ್ ನಿಮ್ಗೆ ಏನೋ ಹೇಳದೆ ಅಂದ್ರೆ ಅದು ಸುಳ್ಳಿರಬಹುದು ಅನ್ನೋ ಥಾಟ್ ಇನ್ನೊಬ್ರಿಗೆ ಬರುವುದಿಲ್ಲ, ಅಷ್ಟು ಸೀದಾ ಸಾದಾ ಇದು. ಕಲ್ಚರಲಿ ಆಫ್ಕೋರ್ಸ್ ನಮ್ಗೆ ಅವ್ರಿಗೆ ಸಾಕಷ್ಟು ವ್ಯತ್ಯಾಸವ ಸಂಸ್ಕೃತಿ ಒಳಗ, ಆದ್ರ ಬೇಸಿಕ್ ಹ್ಯೂಮನ್ ನೇಚರ್ ಆಗ್ಲಿ, ವ್ಯಾಲ್ಯೂಸ್ ಆಗ್ಲಿ, ನನ್ಗೆ ಹೋದಾಗ ಅನಿಸ್ತಿತ್ತು ರಾಮರಾಜ್ಯ ಅಂತ ಏನ್ ಕಲ್ಪನಾ ಅದಲ್ಲ ಅದು ಇದೆ ಅದ ಅಂತ. ಆದ್ರ ಜೀವನ ಕಷ್ಟ ಅದ ಅಂದ್ರ ಅದೇ ಕತ್ಲ ಸಲುವಾಗಿ ಥಂಡಿ ಸಲುವಾಗಿ ಆಗ್ಲಿ.
1: ನಿಮಗೆ ಅಲ್ಲಿ ಹೋದ ತಕ್ಷಣ ಒಂದು ಹೊಂದಾಣಿಕೆಗೆ ಕಷ್ಟ ಅಂತ ಅನಿಸ್ಲಿಲ್ಲ?
0: ಕೆಲವೊಂದ್ ವಿಷಯದೊಳಗೆ ಕಷ್ಟ ಆಗ್ತದೆ, ಯಾಕಂದ್ರ ಮಿಡ್ಲ್ ಏಜ್ ದಾಟಿದ್ಮೇಲೆ ನಾವು ಬಹಳಷ್ಟು ರಿಜಿಡ್ ಆಗ್ತೀವಿ, ನಮ್ಗೆ ಹಿಂಗ ಬೇಕು ಅಂತಂದ್. ಸಣ್ಣ ವಯಸ್ಸಿನಾಗ ಒಂಚೂರು ಫ್ಲೆಕ್ಸಿಬಲ್ ಇರ್ತೀವಿ. ಆ ದೃಷ್ಟಿಯಿಂದ ಸೋಷಿಯಲ್ ಇಂಟಿಗ್ರೇಷನ್ ಕಷ್ಟ ಆಯ್ತು. ಬಟ್ ಇವೆಲ್ಲ ವಿಷಯ ನನ್ಗೆ ಬಹಳ ಸೇರ್ತಿತ್ತು. ಟೈಮ್ ಸೆನ್ಸ್, ನೀವು ಎಷ್ಟು ಹೇಳ್ತೀರಿ 3 ನಿಮಿಷ ಮೊದಲು ಅವ್ರು ನಿಮ್ ಮುಂದಿರ್ತಾರೆ, ಯಾರಿಗೆ ಟೈಮ್ ಕೊಟ್ರು. ಆಮೇಲೆ ಇವು ಹೇಳಿದ್ನಲ್ಲ, ಏನೋ ಒಂದ್ ಅಂಗಡಿಗೆ ಹೋಗಿ ಸಾಮಾನು ತಗೊಂಬಂದ್ರಿ, ಇದ್ ಕೆಟ್ಟದಂದ್ರೆ ಇದ್ ಯಾಕೆ ಕೆಟ್ಟದ, ಇದ್ ನೀವು ಕೆಡ್ಸಿರಿ, ಇದ್ ಪ್ರಶ್ನೆನೇ ಇಲ್ಲ, ಸೀತ್ ತಗೋತಾರ, ಹೌದು ನಿಮ್ ನಂಬ್ತಾರವ್ರು. ಆಮೇಲೆ ಅವರು ಮಾಡೋರು ಕನ್ಸ್ಯೂಮರ್ಸ್ ಹಂಗೆ ಇರ್ತಾರ, ಅಂದ್ರೆ ಎರಡೂ ಸೈಡ್ ನಿಂದ ಅದ. ಅದು ಆ ತರದ ದೃಷ್ಟಿಯಿಂದ ನನ್ಗೆ ಬಹಳ ಚಲೋ ಅನಿಸ್ಲಿಕ್ಕೆ ಶುರುವಾಯ್ತು. ಖರೆ ನಾನು ಮಿಸ್ ಮಾಡ್ಕೋತೀನಿ ನಮ್ ದೇಶ, ನಮ್ ಜನ, ನಮ್ ಭಾಷಾ.
1: ಸಹಜ ಅಂದ್ರೆ ನಮ್ಮ ರಕ್ತಗತವಾಗಿ ಬಂದದ್ದು,
0: ಅದೇ
1: ಬಿಟ್ಟಿರೋದು ಕಷ್ಟನೇ. ಆದ್ರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದಾಗ ಹೇಗೆ ನಾವು ಭಿನ್ನ ಆಗಿವಿ ಅನ್ನೋ ದೃಷ್ಟಿ ಒಳಗ ನಾನು ನಿಮ್ಗೆ ಕೇಳಿದೆ.
0: ಕೆಲಸದ ದೃಷ್ಟಿ ಒಳಗಾಗ್ಲಿ ಬರ್ತಾ ಬರ್ತಾ ನೋಡಿದ್ರ ನಮ್ದು ಇದೊಂಚೂರು ದುಃಖದ ವಿಷಯ ಅದ, ಆದ್ರೂ ಯಂಗ್ಸ್ಟರ್ಸ್ ನೋಡಿದಾಗ ಆ ಕೆಲಸದ ಬಗ್ಗೆ ನಿಷ್ಠ, ಎಸ್ಪೆಷಲಿ ಮೊಬೈಲ್ ಬಂದ್ಮೇಲೆ ನಮ್ದು ಏನ್ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ 100% ಇರಂಗಿಲ್ಲ. ಎಲ್ಲರೂ ಎಷ್ಟು ಸಾಧ್ಯದ ಅಷ್ಟು ಸಿಂಪಲ್ ಕೆಲಸ ಇರ್ಲಿ, ಎಷ್ಟು ಸಾಧ್ಯದ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗುವಂತದ್ದು ಈ ಮೆಂಟಾಲಿಟಿ ಅಲ್ಲಿಲ್ಲ. ಹುಡುಗರು 9th class ಆದ್ಮೇಲೆ ಅವ್ರಿಗೆ ಜಿಮ್ನಾಸಿಯಂ ಅಂತಾರೆ, ಜಿಮ್ನಾಸಿಯಂ ಇಂಗ್ಲಿಷ್ ನಾಗ ಓದೋದಾದ್ರ, ಅದು 3 ವರ್ಷದ ಇಲ್ಲಿ ಹೆಂಗ್ ITI ಹಂಗಿರ್ತದ ಹಂಗ, ಅವಾಗ ಅವ್ರಿಗೆ ಇದ್ ಕೊಡ್ತಾರ, ಏನ್ ಇಂಟ್ರೆಸ್ಟ್ ಅದ ಅದನ್ನ ಓದಬಹುದು. ಅವರು ಈಗ ಎಲೆಕ್ಟ್ರಿಷಿಯನ್ ಆಗ್ತಾರ, ಪ್ಲಂಬರ್ ಆಗ್ತಾರ, ಸಾಫ್ಟ್ವೇರ್ ಓದಬಹುದು, ಸೋಷಿಯಾಲಜಿ ಓದಬಹುದು, ಸೈಕಾಲಜಿ ಓದಬಹುದು, ಹಿಂಗ. ಆಮೇಲೆ ಅವ್ ಎಲ್ಲಾ ಕೆಲ್ಸಕ್ಕೂ ಈಕ್ವಲ್ ರಿಸ್ಪೆಕ್ಟ್ ಅದ, ಅದ್ರೊಳಗ್ ಹೈರಾರ್ಕಿ ಇಲ್ಲ. ಹಿಂಗಾಗಿ ಇವತ್ತಿಗೆ ಅಲ್ಲಿ ಒಬ್ಬ ಪ್ಲಂಬರ್ ಏನ್ ದುಡಿತಾನ, ಒಬ್ಬ ಡಾಕ್ಟರ್ನು ಅಷ್ಟೇ ದುಡಿತಾನ. ಹಿಂಗಾಗಿ ಕೆಲ್ಸದ ಬಗ್ಗೆ ಡಿಗ್ನಿಟಿ ಆಫ್ ಲೇಬರ್ ಅದ ಅಲ್ಲಿ. ಆಮೇಲೆ ಎಲ್ಲಾ ಪ್ರೊಫೆಷನ್ಸ್ ಅಷ್ಟೇ ಥ್ರೈವಿಂಗ್ ಅವ ಅಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಫಿಸಿಕಲ್ ಕಂಡೀಷನ್ಸ್ ಕಷ್ಟ ಅವ, ಬಟ್ ಜೀವನ ಅನ್ನೋದು ಬಹಳ ಶಾಂತ ಅಂದ್ರೆ ಆನೆಸ್ಟ್ಲಿ ನಡೆಯುವಂತ ಜೀವನ ಅದು.
1: ಮತ್ತೆ ಇದು ಫುಡ್ ಹ್ಯಾಬಿಟ್ಸ್, ನಿಮಗೆ ಸಸ್ಯಾಹಾರಿಗಳಿಗೆ ಯಾವ ರೀತಿ ಕಷ್ಟಕರ ಅಂತ ಅನಿಸ್ಲಿಲ್ಲ?
0: ಅನಿಸ್ತದ. ಹೊರಗ್ ಏನು ಅಂದ್ರೆ ಏನು ಸಿಗುದಿಲ್ಲ ನಮ್ಗೆ, ಅಬ್ಸಲ್ಯೂಟ್ಲಿ ಹೋಟೆಲ್ಸ್. ಈಗ ಒಂದು ಅದು ಸ್ಟಾಕ್ಹೋಮ್ ನಾಗ ನಮ್ ಕ್ಯಾಪಿಟಲ್ ಸಿಟಿ ಒಳಗ್ ಒಂದು ಸರವಣ ಭವನ್ ಆಗಿದೆ ವೆಜಿಟೇರಿಯನ್ ಹೋಟೆಲ್, ಅದ್ ಬಿಟ್ಟು ನಮ್ಗೆ ವೆಜಿಟೇರಿಯನ್ ಫುಡ್ ಸಿಗಂಗಿಲ್ಲ, ಸಿಕ್ರು ನಮ್ಮಂತ ಫುಡ್ ಸಿಗಂಗಿಲ್ಲ. ಈ ಹೊರಗ್ ತಿನ್ನೋ ರೂಲ್ಡ್ ಔಟ್, ಮನಿ ಒಳಗನ ಮಾಡ್ಬೇಕು ಏನ್ ಮಾಡಿದ್ರು, ಅದ್ರ ಸಾಮಾನ್ ಸಿಗ್ತಾವು. ಇಲ್ಲಿ ಅಷ್ಟು ವೆರೈಟಿ ಸಿಗ್ಲಿಕ್ಕಿಲ್ಲ, ತರಕಾರಿ ಗಿರ್ಕಾರಿ ಹಾಲು ಮೊಸರು ಎಲ್ಲ ಸಿಗ್ತದ. ಅಲ್ಲಿ ಬೆಳೆಯುವುದು ಥಂಡಿ ದೇಶ ಆಗಿದ್ರಿಂದ ಎಲ್ಲ ಬೆಳೆಯಂಗಿಲ್ಲ, ಇಂಪೋರ್ಟ್ ಆಗ್ತದ. ಆದ್ರೆ ಸಾಕಷ್ಟು ನಮ್ಗೆಲ್ಲ ಚಲೋ ಸಿಗ್ತದ.
1: ಇಂಪೋರ್ಟ್ ಆಗೋದ್ರಿಂದ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೈ ಆಗ.
0: ಹೌದು ಹೌದು, ಎಲ್ಲ ನಾರ್ಡಿಕ್ ದೇಶದೊಳಗ ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಯಾಕಂದ್ರೆ ಅವೆಲ್ಲ ಥಂಡಿ ದೇಶ, ಎಲ್ಲ ಹೆಚ್ಚು ಕಮ್ಮಿ ಹೊರಗಿಂದನೇ ಬರ್ಬೇಕಲ್ಲಿ. ಅಲ್ಲಿದ್ ಮೇನ್ ಫುಡ್ ಅಂದ್ರೆ ಸೀ ಫುಡ್, ಯಾಕಂದ್ರೆ ಎಲ್ಲಾ ಕಡೆ ನೀರದ, ಲಕ್ಷಾನ್ಗಟ್ಲೆ ಕೆರೆ ಅವ, ಸಮುದ್ರದ, ಹಿಂಗಾಗಿ ಸೀ ಫುಡ್ಡೇ ಮೇನ್ ಅಲ್ಲಿದು. ಅವರೆಲ್ಲ ನಾನ್ ವೆಜಿಟೇರಿಯನ್ಸ್. ಆದ್ರೆ ಇತ್ತೀಚೆಗೆ ವೀಗನ್ ಕಾನ್ಸೆಪ್ಟ್ ಬಂದಾಗಿಂದ ಸುಮಾರು ಜನ ವೀಗನ್ ಆಗಿ ಇದಾಗ್ಯಾರ, ಅದು ನಮ್ ಸಸ್ಯಾಹಾರಿಗಳಿಗೆ ಬಹಳ ಚಲೋ ಆಗಿದೆ.
1: ಮತ್ತೆ ಪೊಲ್ಯೂಷನ್ ಹೇಗೆ?
0: ಅಲ್ಲೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಪ್ರಮೋಟ್ ಮಾಡ್ತಾರ, ಹಿಂಗಾಗಿ ಟೋಲ್ ಇರ್ತಾವ. ನಮ್ ಕಾರ್ ಯೂಸ್ ಮಾಡ್ಬೇಕಂದ್ರ ಟೋಲ್ಸ್ ಇರ್ತಾವ, ಅವು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ತಾವ. ನೀವು ಒನ್ ಟೋಲ್ ಕ್ರಾಸ್ ಆದ್ರೆ ಇಷ್ಟು ರೊಕ್ಕ ಅಂತ ಆಟೋಮೆಟಿಕಲಿ ಡಿಡಕ್ಟ್ ಆಗ್ತದೆ. ಅದು ದಿವಸಕ್ಕ 100 ಗಟ್ಟಲೆ ಕ್ರೋನರ್ಸ್ ಒಳಗ್ ಬರ್ತದ, ಹಿಂಗಾಗಿ ಸಾಮಾನ್ಯ ಮನುಷ್ಯಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಎಲ್ಲರೂ ಹೆಚ್ಚು ಕಮ್ಮಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಮತ್ತೆ ಅವು ಬಹಳ ಕನ್ವೀನಿಯಂಟ್, ಎಷ್ಟೇ ಸಣ್ಣ ಊರಿರ್ಲಿ ಅಲ್ಲೇ ಟ್ರಾಮ್ ಕನೆಕ್ಷನ್ ಇರ್ತದ, ಬಸ್ ಕನೆಕ್ಷನ್ ಇರ್ತದ, 10 ಬಸ್ ಸ್ಟಾಪ್ಸ್ ಇರ್ತಾವ. ಹಿಂಗಾಗಿ ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಆಮೇಲೆ ರೂಲ್ಸ್ ಬಹಳ ಸ್ಟ್ರಿಂಜೆಂಟ್ ಅವ. ನೀವು ಕಂಪಲ್ಸರಿ ನೀವು ಅದನ್ನ ಟೆಸ್ಟಿಂಗ್ ಮಾಡಿಸ್ಲೇಬೇಕು, ಪೊಲ್ಯೂಷನ್ ಟೆಸ್ಟ್.

0: ಟೆಸ್ಟಿಂಗ್, ಕಾರ್ ಕಂಡೀಷನ್ ಟೆಸ್ಟಿಂಗ್ ಮಾಡಿಸ್ಲಿದ್ರೆ ನಿಮ್ಗೆ ಹೆವಿ ಫೈನ್ ಬೀಳ್ತದೆ, ಮತ್ತೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತದೆ. ಹಿಂಗಾಗಿ ಅಲ್ಲಿ ಪೊಲ್ಯೂಷನ್ ಅನ್ನೋ ಹೆಸರೇ ಇಲ್ಲ ಅಂತ ಹೇಳ್ಬಹುದು.
1: ಈಗ ಮಂಜುಳಾ ಅವರ, ತಾವು ಹೋಗಿ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿ ಸುಮಾರು 12 ವರ್ಷಗಳು
0: ಆದ್ರೆ,
1: ಈಗ ನಿಮ್ಮ ವೃತ್ತಿಯ ಜೊತೆಗೆ ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಿ, ಭಾಷೆಯನ್ನ ಕಲ್ತಿದ್ದೀರಿ, ಹೋಗಿದ್ದೀರಿ, ಇದ್ ಅಲ್ಲದೆ ಬೇರೆ ಏನು ಹವ್ಯಾಸಗಳನ್ನ ಇಟ್ಕೊಂಡಿರಿ?
0: ನಾವು ಹೋದ ಕೂಡಲೇ ನನ್ ಮಗ ಹಾಡ್ ಹಾಡ್ತಿದ್ದ, ನನ್ ಮಗಳು ಭರತನಾಟ್ಯ ಮಾಡ್ದ, ಅಲ್ಲಿ ಹೋದ ಕೂಡಲೇ ಕಂಪ್ಲೀಟ್ ಕಟ್ ಆಫ್ ಆಗ್ತದ ಅನ್ನೋದಕ್ಕೆ ನಾವು ಮನಿ ಒಳಗನ್ನ ಪ್ರತಿ ತಿಂಗಳ ಏನ್ ಸ್ಮಾಲ್ ಕಮ್ಯುನಿಟಿ ಇತ್ತು ನಮ್ದು ಇಂಡಿಯನ್ಸ್, ಯಾರ್ಯಾರು ಗೊತ್ತಿದ್ರು ಅವ್ರನ್ನ ಅವ್ರವ್ರ ಮಕ್ಳು ಏನೇನ್ ಮಾಡ್ತಿದ್ರು ಅವ್ನ ಕರೆದ್ ಮನ್ಯಾಗ ಒಂದ್ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿ ತಿಂಗಳ. ಅದು ಮಾಡ್ತಾ ಮಾಡ್ತಾ ಹೆಂಗತ್ತು, ಹೆಚ್ಚು ಕಡಿಮೆ ಇದ್ದವರೆಲ್ಲ ನಮ್ ಕನ್ನಡದವ್ರೆ, ಸ್ವಲ್ಪ ಮಂದಿ ಬೇರೆ ಇದ್ರು. ಅದಕ್ಕೆ ಹಂಗಾಗಿ ನಾವು ಒಂದು ರಾಜ್ಯೋತ್ಸವ ಮಾಡೋಣ ಅಂತ ಮಾಡಿದ್ವಿ. ಅವಾಗ ಎಲ್ಲಾರಂದ್ರು ಮನೆಯೊಳಗೆ ಯಾಕೆ ಮಾಡೋದು, ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ. ಹಂಗ್ ಮಾಡಿದ್ರು 100+ ಮಂದಿ ಬಂದ್ರು, ಬಹಳ ಚಲೋ ರೆಸ್ಪಾನ್ಸ್ ಸಿಕ್ತು. ಅವಾಗ ನಾವು ಸ್ವೀಡನ್ ನಡಿಗರು ಅಂತ ಹೇಳಿ ಒಂದು ಕನ್ನಡ ಸಂಘ ಮಾಡಿದ್ವಿ. ಅದರಿಂದ ನಾವು ವರ್ಷಕ್ಕೆ 2 ಮೇಜರ್ ಹಬ್ಬ ಮಾಡ್ತೀವಿ, ಒಂದು ರಾಜ್ಯೋತ್ಸವ ನಮ್ಮ ಕಲ್ಚರಲ್ ಇವೆಂಟ್ ಅಂತ ಹೇಳಿ, ಯುಗಾದಿ ನಮ್ಮ ಹೊಸ ವರ್ಷಾರಂಭ ಅಂತ ಹೇಳಿ, ಇವೆರಡನ್ನ ಮೇಜರ್ ಕಲ್ಚರಲ್ ಇವೆಂಟ್ಸ್ ಅಂತ ಮಾಡ್ತೀವಿ. ಅದನ್ ಬಿಟ್ರೆ ಗಣೇಶ ಚತುರ್ಥಿ ಮಾಡ್ತೀವಿ, ನಮ್ಮ ರಿಲಿಜಿಯಸ್ ಇದು ನಮ್ಮ ಪೂಜಾ ವಿಧಾನ ಅದು ಇದು ಸಿಗ್ಲಿ, ಎಲ್ಲಾರ್ಗು ಅರ್ಥ ಆಗ್ಲಿ ಅಂತ ಹೇಳಿ ಅದೊಂದ್ ಮಾಡ್ತೀವಿ. ಅದ್ ಬಿಟ್ರೆ ಥಂಡಿ ಇರುವಾಗ ಇಂಡೋರ್ ಗೇಮ್ಸ್ ಅವು ಇದ್ ಮಾಡ್ತೀವಿ, ಚೌಕಾಬಾರ ಚಕ್ಕ ಆಡ್ತೀವಲ್ಲ ಅವೆಲ್ಲ ಆ ತರದ್ವು ಅವನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ. ಸೊ ಆ ತರದ್ದು ಸುಮಾರು ಆಕ್ಟಿವಿಟೀಸ್.
1: ಮಂಜುಳಾನ್ ಮನೆಗೆ ಹೋಗ್ಬೇಕು ಸ್ವೀಡನ್ ಗೆ ಅಂದ್ರೆ ಯಾವ ತಿಂಗಳು ಅಥವಾ ಈ ಇಲ್ಲಿಂದ ಇಲ್ಲಿವರೆಗೆ ಬರಬಹುದು ಅಂತ ಹೇಳ್ತೀರಿ?
0: ಜೂನ್ ನಿಂದ ಸೆಪ್ಟೆಂಬರ್ ತನಕ ಬಹಳ ಚಲೋ. ಜೂನ್ ಬಂದ್ರೆ ದಿವಸ ದೊಡ್ಡು ಸಿಗ್ತಾವು, ಸಮ್ಮರ್ ಸಿಗ್ತದ, ಕಲರ್ಫುಲ್ ಹೂವು ಗಿಡ ಎಲ್ಲ ಸಿಗ್ತಾವು. ಸೆಪ್ಟೆಂಬರ್ ಅಕ್ಟೋಬರ್ ತರ ಬಂದ್ರ ನಿಮ್ಗೆ ಸಾಕಷ್ಟು ಆಪಲ್ಸ್ ನೋಡ್ಲಿಕ್ಕೆ ಸಿಗ್ತಾವು, ಫಾಲ್ ಕಲರ್ ಸಿಗ್ತದ ಆ ತರದ. ಸೊ ಹೆಚ್ಚು ಕಮ್ಮಿ ಮೇ ಎಂಡ್ಲಿಂದ ಅಕ್ಟೋಬರ್ ತನಕ ಬರಬಹುದು.
1: ಈಗ ಮಂಜುಳಾ ಅವರ, ಸಂಗೀತದೊಳಗ ತಮಗ್ ಬಹಳ ಆಸಕ್ತಿ ಅಂತ ಹೇಳಿದ್ರಿ, ಧಾರವಾಡದೊಳಗ ನೀವು ಚಿಕ್ಕವರಿದ್ದಾಗ ಸಂಗೀತವನ್ನ ಕಲ್ತದ್ದು ಕೂಡ ತಮಗ ಅನುಭವ ಅದ, ಜೊತೆಗೆ ನಿಮ್ಮ ಮಗ ಸಂಗೀತ ಪ್ರೇಮಿ ಆಗಿರೋದ್ರಿಂದ ಅವನ ಸಲುವಾಗಿ ನೀವು ಅಲ್ಲಿನೇ ಸಂಗೀತವನ್ನ ಕಲಿಯುವ ವ್ಯವಸ್ಥೆ ಕೂಡ ಮಾಡಿದೆ ಅಂದ್ರಿ, ನಮ್ಮ ಕೇಳುಗರಿಗೆ ಒಂದು ಹಾಡು ಹೇಳಿ ತೋರಿಸಬಹುದಲ್ಲ?
0: ಖಂಡಿತವಾಗಿಯೂ. ಇದೊಂದು ಭಾವಗೀತೆ, ಮಹೇಶ್ ಭುಜಂಗ್ವಾಡಿ ಅವರು.

0: ಬಹಳ ಸುಂದರವಾಗಿ ಹಾಡಿದ್ರಿ ಮಂಜುಳಾ. ಈ ಸಂಗೀತದ ಜೊತೆ ಜೊತೆಗೆ ತಮಗ ಪ್ರವಾಸ ಮಾಡುವ ಒಂದು ಹವ್ಯಾಸ ಕೂಡ ಅದ. ಎಲ್ಲೆಲ್ಲಿ ಹೋಗಿರಿ?
1: ನಾವು ಹೆಚ್ಚು ಕಮ್ಮಿ ಪ್ರವಾಸ ಶುರು ಮಾಡಿದ್ದ ಯುರೋಪ್ಗೆ ಹೋದ್ಮೇಲೆ ಅನ್ಬಹುದು, ಇಲ್ಲಿದ್ದಾಗ ಆಗ್ತಿರ್ಲಿಲ್ಲ. ಅಕ್ಕಪಕ್ಕದೆಲ್ಲ ನಾರ್ಡಿಕ್ ಕಂಟ್ರೀಸ್, ನಾರ್ವೆ, ಫಿನ್ಲೆಂಡ್, ಡೆನ್ಮಾರ್ಕ್, ಐಸ್ಲೆಂಡ್, ಬಲ್ಗೇರಿಯಾ, ಬೆಲ್ಜಿಯಂ, ಫ್ರಾನ್ಸ್, ಯುಕೆ, ಸುಮಾರು ದೇಶ ಆಗ್ಯಾವು. ಇನ್ನು ಒಂದು 4-5 ದೇಶ

0: ಇಟಲಿ ಆಗ್ಯದ, ರೋಮ್ ಆಗ್ಯದ, ಇನ್ನೊಂದ್ ಎರಡು ಮೂರು ದೇಶ ಉಳಿದಾವು, ಅವನ್ನು ಮಾಡ್ಬೇಕಂತ ಬಹಳ ಆಶೆ ಅದ. ಆಮೇಲೆ ಅದ್ ನನ್ನ ಅನುಭವನ ದಾಖಲಾತಿ ಮಾಡ್ಬೇಕಂತ ಹೇಳಿ ನನ್ಗೆ ಬಹಳ ಆಶೆ ಅದ.
1: ಅದಕ್ಕೆ ಪುಸ್ತಕ ಏನಾದ್ರು ಬರ್ದಿರಿ, ಪ್ರವಾಸ ಕಥೆ
0: ಸಣ್ಣ ಸಣ್ಣ ಲೇಖನ ಬರೆದಿಟ್ಟಿರ್ತೀನಿ, ಎಲ್ಲೆಲ್ಲಿ ಹೋಗಿರ್ತೀನಿ ಅವಾಗ ಫೋಟೋಸ್ ಮತ್ತೆ ಅದ್ರದ್ದು ಮೇಜರ್ ಅಟ್ರಾಕ್ಷನ್ಸ್. ಆಮೇಲೆ ನನ್ಗ ಎಲ್ಲಿ ಹೋದ್ರು ನನ್ಗ ಒಂದು ಏನ್ ಸೇರ್ತದಂದ್ರ ಸಿಮಿಲಾರಿಟಿ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ದ ಡಿಫ್ರೆನ್ಸಸ್, ಇವೆರಡನ್ನ ನಂಗೆ ಸ್ಟ್ರೈಕಿಂಗ್, ಎಲ್ಲಿ ಹೋದ್ರು ಒಂದು ಪಾಯಿಂಟ್ ಪ್ರೂವ್ ಆಗ್ತದ, ಆಲ್ ಹ್ಯೂಮನ್ಸ್ ಆರ್ ದ ಸೇಮ್ ಅಂತ ಮಾತಾಡಿದಾಗ ನಂಗೆ ಅದ್ ಮಾತಾಡ್ಲಿಕ್ಕೆ ಬಹಳ ಸೇರ್ತದೆ ಎಲ್ಲರಿಗೂ ಜೊತೆ ಮಾತಾಡಿದಾಗ. ಪ್ಲಸ್ ಅವ್ರ ಸಂಸ್ಕೃತಿ ಒಳಗೆ ನಮ್ಮ ಸಂಸ್ಕೃತಿ ಒಳಗೆ ಸಿಮಿಲಾರಿಟೀಸ್ ಅವ, ಸ್ಟ್ರೈಕಿಂಗ್ ಡಿಫ್ರೆನ್ಸಸ್ ಅವ, ಅವನ್ನ ನಾನು ನೋಟ್ ಡೌನ್ ಮಾಡ್ತೀನಿ.
1: ಅಂದ್ರ ದೇಶ ಸುತ್ತು ಕೋಶ ಓದು ಅನ್ನೋ ಹಂಗ ಬೇರೆ ಬೇರೆ ಕಡೆಗೆ ಅಡ್ಡಾಡಿದಾಗ್ಲೇನೆ ನಮ್ಗ ಈ ಒಂದು ಅನುಭವ ಆಗ್ಲಿ, ಈ ಒಂದು ವ್ಯತ್ಯಾಸ ಆಗ್ಲಿ, ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಆಗ್ಲಿ ಮೂಡ್ತದಂತ. ಇದರ ಜೊತೆಗೆ ತಾವು ಅಲ್ಲಿದ್ದುಕೊಂಡು ವೇದಗಳ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ.
0: ಹೌದು.
1: ಈ ಆಸಕ್ತಿ ಹೆಂಗ್ ಬಂತು?
0: ನನಗೆ ಸಂಗೀತದೊಳಗ ಆಸಕ್ತಿ ಅದ, ಶ್ಲೋಕದೊಳಗ ಹಿಂಗದ, ರುದ್ರ ಕಲಿಬೇಕು ಅಂತ ನನ್ಗ ಆಸಕ್ತಿ ಇತ್ತು. ದೇವ್ರ ದಯದಿಂದ ನಂಗೆ ಬಹಳ ಚಲೋ ಗುರು ಸಿಕ್ರು. ಆದ್ರೆ ಅವ್ರು ಹೇಳಿದ್ರು ಬೊಮ್ಮೆಲ್ಗೆ ರುದ್ರ ಕಲೀಲಿಕ್ಕೆ ಆಗುದಿಲ್ಲ, ಅದನ್ನ ಬೇಸಿಕ್ ನಿಂದ ಕಲ್ಕೊಂಡು ಹೋದ್ರಷ್ಟೇ ಅದು ಸಾಧ್ಯ ಆಗ್ತದ ಅಂತ ಹೇಳಿ, ಹಂಗಾಗಿ ನಾನು ವೇದ ಕಲೀಲಿಕ್ಕೆ ಶುರು ಮಾಡಿನಿ.
1: ಈಗ ಅದ್ರದ್ದು ಒಂದು ಶ್ಲೋಕ ಯಾವ್ದಾದ್ರು ಒಂಚೂರು ಹೇಳ್ತೀರಿ?
0: ಜಟ

0: ಅಂತೂ ದೂರದಲ್ಲಿ ಇದ್ರೂ ಕೂಡ ನಮ್ಮತನವನ್ನ ನೀವು ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಂಗಾಗಿ ದೂರ ದೇಶದಲ್ಲಿ ನೆಲೆಸಿದ್ರು. ನಮ್ಮ ಸಂಗೀತ, ಸಾಹಿತ್ಯ, ವೇದ, ಉಪನಿಷತ್ತು ಇವನ್ನ ಬಿಟ್ಟು ನೀವು ದೂರ ಇಲ್ವೇ ಇಲ್ಲ. ಅಂದ್ರೆ ದೈಹಿಕವಾಗಿ ಅಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸು, ಇದು ಎಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಅಲ್ಲಿರುವಂತಹ ಜನರಿಗೂ ಇದರ ಪ್ರಾಮುಖ್ಯತೆಯನ್ನ ತಾವು ತಿಳಿಸ್ತಾ ಬಂದಿರಿ. ಬಹಳ ಸಂತೋಷ ಮಂಜುಳಾ. ಮಹಿಳೆಯರ ಸ್ಥಿತಿಗತಿ ಹೇಗಿದೆ
1: ಅಲ್ಲಿ? ನೀವು ಸಿಟಿಸನ್ಸ್ ಬಗ್ಗೆ ಮಾತಾಡ್ತಿದ್ರ, ಅಲ್ಲಿ ಮಹಿಳೆಯರು ಕೆಲಸ ಮಾಡ್ಲೇಬೇಕು. ಇಬ್ರು ಕೆಲಸ ಮಾಡಿದ್ರಷ್ಟೇ ಜೀವನ್ಸ ಆಗ್ತದೆ. ಅವು ಸೋಷಿಯಲಿಸ್ಟಿಕ್ ಕಂಟ್ರೀಸ್ ಅಲ್ಲಿ ಎಲ್ಲಾರ್ಗೂ ಸಮಾನ ಹಕ್ಕು ಅದ, ಸಮಾನ ಕರ್ತವ್ಯದ, ಸಮಾನ ಬೆನಿಫಿಟ್ಸ್, ಹೈರಾರ್ಕಿ ಇಲ್ಲ ಅಲ್ಲಿ. ಸೊ ನೀವು ನೋಡಿದ್ರ ವರ್ಕಿಂಗ್ ಪಾಪ್ಯುಲೇಷನ್ ಒಳಗ 53% ವಿಮೆನ್ ವರ್ಕಿಂಗ್ ಕಂಪೇರ್ ಟು ಮೆನ್. ಅಂದ್ರೆ ವರ್ಕಿಂಗ್ ಕ್ಲಾಸ್ ಒಳಗೆ ಹೆಂಗಸರೇ ಜಾಸ್ತಿ ಇದ್ದಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೇ ಹೋಗ್ತಾರೆ ಆಸ್ ಅ ರೂಲ್. ಆಮೇಲೆ ಇಕ್ವಾಲಿಟಿ ಅದ, ಸಾಕಷ್ಟು ಫ್ರೀಡಮ್ನು ಅದ ಅವ್ರಿಗೆ. ಆದ್ರೂ ಅನಿಸ್ತದೆ ಎಲ್ಲೋ ಎಲ್ಲಾ ಕಡೆ ಇಂಥ ಮುಂದುವರೆದ ದೇಶದೊಳಗೂ ಸಹಿತ ಹೆಂಗಸರಿಗೆ ಒಂದ್ ಸ್ವಲ್ಪ ಕಷ್ಟ ಜಾಸ್ತಿನೇ. ಅಂದ್ರ ಈಗ ಆ ಸೊಸೈಟಿ ಒಳಗ ಫ್ಯಾಮಿಲಿ ಸಿಸ್ಟಮ್ನಾಗ ಅವ್ರು ಸಪರೇಟ್ ಆದ್ರೂ ಇದಾದ ನಂತರ ಹೆಣ್ಮಕ್ಳಿಗೆ ಮಕ್ಕಳದ ಇದು ಏನ್ ಜವಾಬ್ದಾರಿ ಬೀಳ್ತದ, ಅದ್ ಕಷ್ಟ ಏನದ, ಅದು ಇವತ್ತಿಗೂ ಹೆಂಗಸರಿಗೆ ಜಾಸ್ತಿ ಅದ. ಆದ್ರ ಓವರ್ಆಲ್ ನೋಡಿದ್ರ ಹೆಂಗಸರ ಸ್ಥಿತಿಗತಿ ಬಹಳ ಚಲೋ ಅದ
0: ಸೇಫ್ಟಿ ದೃಷ್ಟಿಯಿಂದ.
1: ಓ ನಡರಾತ್ರಿ ನೀವು ಕಾಡ್ನಾಗ ಹೋದ್ರು ಹೆಂಗಸರಿಗೆ ಏನೂ ಆಗುದಿಲ್ಲ, ಯಾವ ತರದಿಂದನೂ ಇದು ಇಲ್ಲ. ಆಮೇಲೆ ಅಲ್ಲಿ ಕಾಡ್ ಸಿಕ್ಕಾಪಟ್ಟಿ ಇರೋದ್ರಿಂದ ಮೃಗನೂ ಅವ ಎಷ್ಟೊಂದು, ಆದ್ರೆ ಅವ್ರು ಅದಕ್ಕೂ ಹಾರ್ಮ್ ಮಾಡಂಗಿಲ್ಲ. ಆದ್ರ ಕಲಿಸ್ಕೊಡ್ತಾರೆ ಎಲ್ಲಾರ್ಗೂ ಹೆಂಗ್ ಅದರಿಂದ ಪಾರಾಗ್ಬೇಕಂತ ಹೇಳಿ. ಹಿಂಗಾಗಿ ಸೇಫ್ಟಿ ಮನುಷ್ಯರಿಂದಾಗ್ಲಿ ಪ್ರಾಣಿಯಿಂದಾಗ್ಲಿ ಬಹಳ ಸೇಫ್ ಅದ. ಆಮೇಲೆ ಅವರು ದೇ ಆರ್ ವೆಲ್ ಇಕ್ವಿಪ್ಡ್, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಇದು ಅವ್ರಿಗದ. ಆದ್ರೆ ನಾವೇನ್ ಹೋಗಿರ್ತೀವಿ, ನಮ್ದು ಹೆಂಗಸರದು ಸ್ವಲ್ಪ ಚಾಲೆಂಜಿಂಗ್ ಆಗ್ತದ ಬದುಕು. ನಾ ಹೇಳ್ದಂಗ ಭಾಷಾ ಅದ್ರ ಇದರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಟ್ರೆ ಬೇರೆ ಇದಕ್ಕೆ ಭಾಷಾದ್ ಬಹಳ ಕಷ್ಟ ಆಗ್ತದೆ. ಸೊ ಇದು ಒಂದ್ ದೊಡ್ಡ ಸ್ಟ್ರಗಲ್, ಭಾಷಾ ಕಲ್ತು ಕೆಲ್ಸ ಹುಡುಕಿ ಇದ್ ಮಾಡೋದು. ಅದು ಅಲ್ದ ಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಏನ್ ಬರ್ತಾವು ಅದು ಹೆಂಗಸರಿಗೆ ಬಹಳ ಇಂಪ್ಯಾಕ್ಟ್ ಆಗ್ತದ ಗಂಡಸರ್ಗಿಂತ. ಹಿಂಗಾಗಿ ನಾವ್ ಒಂದ್ ಸ್ತ್ರೀ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಸುಮಾರು ಹೊರಗ ಆನ್ ದ ಸರ್ಫೇಸ್ ನಿಮ್ ಏನ್ ನೀಡ್ಸ್ ಅವೆಲ್ಲ ಸ್ಯಾಟಿಸ್ಫೈ ಆಗ್ತಾವಂತ ಅನ್ಸಿದ್ರು ಒಳಗೇನಿರ್ತಾವು ಅವನ್ನ ಬಹಳ ಕಷ್ಟದಿಂದ ಯಾರಿಗೂ ಹೇಳ್ಕೊಳಿಕ್ ಆಗುದಿಲ್ಲ ಹೆಂಗಸರಿಗೆ. ಸೊ ಆ ತರ ಸ್ಟ್ರಗಲ್ ನಾನು ನೋಡ್ತೀನಿ. ನಾವು ಸುಮಾರು ವರ್ಷ ಇದ್ದದ್ರಿಂದ ಆಮೇಲೆ ಸುಮಾರು ಆ ಫೇಸಸ್ ದಾಟಿದ್ರಿಂದ ಸುಮಾರು ಜನ ನನ್ ಕಾಲ್ ಮಾಡ್ತಾರ ಹೆಂಗ್ ಈ ಸಿಚುವೇಶನ್ ಆಗ ಅಂತ. ಅವಾಗ ನನ್ಗೆ ಅನಿಸ್ತು ಇದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ. ಹಿಂಗಾಗಿ ನಾನು ಆ ಸ್ತ್ರೀ ಅನ್ನೋದ್ರೊಳಗೆ ಎಲ್ಲ ಹೆಂಗಸರಿಗೆ ಸಂಬಂಧಿದ್ದಂಥ ಎಲ್ಲ ಕಲ್ಚರಲ್ ಇರ್ಬೋದು, ಸೈಕೋಲಜಿಕಲ್ ಇರ್ಬಹುದು, ಇಮೋಷನಲ್ ಇರ್ಬಹುದು, ಪ್ರೊಫೆಷನಲ್ ಇರ್ಬಹುದು, ಎಲ್ಲಾನು ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಒಂದಕ್ಕೊಂದು ಕನೆಕ್ಟ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಅದರ ದೃಷ್ಟಿಯಿಂದ ನಾನು ಒಂದು ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಲಿಕ್ಕತ್ತೀನಿ.
0: ಅದೇ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನ್ನು ತಾವು ಮುಗಿಸಿದ್ರೆ ಇನ್ನೊಬ್ಬ ಮಹಿಳೆಯ ವೇದನೆಯನ್ನ

0: ಅವಳ ಮನಸ್ಸಿನ ಭಾವನೆಯನ್ನ, ಮಾನಸಿಕ ತುಮುಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದ ಅನ್ನೋದು. ಆಯ್ತು ಮಂಜುಳಾ ಅವರ, ಈ ಒಂದು ಏನು ಯೋಜನೆ ಹಾಕೊಂಡಿದ್ದೀರಿ ಮಹಿಳೆಯ ಪರವಾಗಿ, ಮಹಿಳೆಗೆ ಒಂದು ಸಾಂತ್ವನ ನೆಮ್ಮದಿ ಒದಗಿಸಿಕೊಡ್ಬೇಕು ಅನ್ನೋದು ಬಹಳ ಸಂತಸವಾದ ವಿಷಯ. ಈ ವಿಷಯದಲ್ಲಿ ಇನ್ನೂ ಮುಂದುವರಿಯಿರಿ, ನೊಂದ ಮಹಿಳೆಯರಿಗೆ ತಮ್ಮಲ್ಲಿ ಒಂದು ಸಾಂತ್ವನ ಸಿಗ್ಲಿ, ಅವರೂ ನೆಮ್ಮದಿಯ ಬದುಕನ್ನ ಕಾಣ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
1: ನಮಸ್ಕಾರ, ತುಂಬು ಹೃದಯದ ಧನ್ಯವಾದಗಳು. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಇದು ಆಕಾಶವಾಣಿಯ ಮಂಗಳೂರು ನಿಲಯ. ಈಗ ಸಮಯ 12:30:27.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
6: ಪ್ರಿಯ ಕೇಳುಗರೆ,
7: ನನ್ನ ರಾಗತಾನ ಪಲ್ಲವಿ.
6: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
8: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಿಗ್ಗೆ 11:30 12:30. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಿಗ್ಗೆ 11:30 12:30.

ಕೇಳುಗರಿ ಗಮನಿಸಿ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ. ವಿಶ್ವ ಜೀರ್ಣಾಂಗ ದಿನದ ಸಂದರ್ಭದಲ್ಲಿ ಈ ದಿನದ ಮಹತ್ವ ಹಾಗೂ ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗ ಆರೋಗ್ಯ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇಂದ್ರೆ ಮಂಜುನಾಥ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಜೆಎಂ ಚಂದನವರ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ. ವೀಣಾ ಹಾಡಿರುವ ವಿಜಯನಾರಸಿಂಹ ಅವರ ಭಕ್ತಿರಚನೆಗಳು. 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 18ನೇ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಕದ್ರಿಕಮ್ಲಾ ರೇಖಾದೇವಿ.

2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಹಿಂದಿ ಪಾಠ. ನಡೆಸಿಕೊಡುವವರು ಸಾಕ್ಷಿ ಶಿವಲ್ಕರ್, ಭಾಗವಹಿಸುವವರು ಅಂಜಲಿ ಪಾಟಣ್ಕರ್. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:50 ಕೃಷಿರಂಗ, ಡಾಕ್ಟರ್ ಬಿ ಮಂಜಾನಾಯ್ಕ್ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಅವರೊಂದಿಗೆ ಸಂದರ್ಶನ. ವಿಷಯ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಯ ತರಬೇತಿ ಕಾರ್ಯಾಗಾರ. ಬಳಿಕ ಮಂಗಳೂರಿನ ದಾಕ್ಷಾಯಿಣಿ ವಿಶ್ವೇಶ್ವರ ಭಟ್ ಅವರಿಂದ ಬೋನ್ಸಾಯಿ ಕೃಷಿ ಮಾಹಿತಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಪ್ರೊಡಕ್ಷನ್ ಬಹಳ ಬಹಳ ಇಂಪಾರ್ಟೆಂಟ್ ಅಂಗ. ಅದು ಒಂದಲ್ಲ, ಅನೇಕ ಸಬ್ ಕಾಂಪೋನೆಂಟ್ಗಳಿಂದ ಕೂಡಿರುತ್ತೆ. ಮೊದಲು ಈ ಜೀರ್ಣಾಂಗದ ಒಂದು ಪರಿಚಯ ಮಾಡಿ ಆಮೇಲೆ ಈ ದಿನ ಯಾಕೆ ಅಂತ ಚೂರು ಹೇಳ್ತೀರಾ?
1: ಖಂಡಿತವಾಗಿ. ನಮ್ಮ ಜೀರ್ಣಾಂಗ ಅಂತ ಹೇಳೋದು ನಮ್ಮ ಬಾಯಿಯಿಂದ ಶುರುವಾಗುತ್ತೆ. ಬಾಯಿಯಿಂದ ಶುರುವಾಗಿ ಅನ್ನನಾಳ, ಈಸೋಫೇಗಸ್, ಸ್ಟಮಕ್, ನಂತರ ಸಣ್ಣ ಕರುಳು, ದೊಡ್ಡ ಕರುಳು, ನಂತರ ಗುದದ್ವಾರದವರೆಗೆ ಹೋಗುತ್ತೆ. ಇದಲ್ಲದೆ ಇದಕ್ಕೆ ಪೂರಕವಾಗಿ ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್, ಗಾಲ್ ಬ್ಲಾಡರ್, ಪಿತ್ತನಾಳ, ಪ್ಯಾಂಕ್ರಿಯಾಸ್ ಅಂತ ಹೇಳೋದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ. ಜೀರ್ಣಾಂಗ ಅಂತ ಹೇಳೋದು ಬಹಳ ಒಂದು ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ನಮ್ಮ ಜೀರ್ಣಾಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಬೇರೆ ಆರ್ಗನ್ಗಳು ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ನಮ್ಮ ಈಗ ಹೆಚ್ಚಿನ ಕಾಯಿಲೆಗಳಿಗೆ ನಮ್ಮ ಜೀರ್ಣಾಂಗದ ತೊಂದರೆಗಳೇ ಕಾರಣ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ.
0: ಅದೊಂದು ಫ್ಯಾಕ್ಟರಿ, ನಮ್ಮ ಇಡೀ ಚೈತನ್ಯವನ್ನ ಉತ್ಪಾದಿಸುವ ಫ್ಯಾಕ್ಟರಿ ಅದು. ಅದೇ ಬಂದಾದ್ರೆ ಎಲ್ಲಿ ಚೈತನ್ಯ ಇರುತ್ತೆ?
1: ಹೌದು, ಯಾವುದೇ ರೀತಿಯ ನಮ್ಮ ಬಾಡಿಯಲ್ಲಿ ಈಗ ಕೊಬ್ಬು ಸಂಗ್ರಹ ಆಗ್ತಾ ಇರಬಹುದು ಅಥವಾ ಸರಿಯಾಗಿ ನಮ್ಮ ಚಟುವಟಿಕೆಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ಅರ್ಥ ಅಂತ ಹೇಳ್ಬಹುದು. ಇದಲ್ಲದೆ ನಾವು May 29 ಪ್ರತಿ ವರ್ಷ ನಾವು ವಿಶ್ವ ಜೀರ್ಣಾಂಗ ದಿನ ಅಥವಾ ವರ್ಲ್ಡ್ ಡೈಜೆಸ್ಟಿವ್ ಡೇ ಅನ್ನೋ ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಾಕೆ ಅಂತ ಹೇಳಿದ್ರೆ ಈ ಜೀರ್ಣಾಂಗದ ರೋಗಗಳ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಇದರ ಒಂದು ಪರಿಚಯ ಮಾಡಿಸೋದು. ಎಲ್ರಿಗೂ ಬರೇ ಹಾರ್ಟ್ ಡಿಸೀಸ್ ಅಥವಾ ನ್ಯೂರಾಲಜಿಕಲ್ ಡಿಸೀಸ್ ಅಂತ ಒಂದು ಸಮಸ್ಯೆಗಳ ಬಗ್ಗೆ ಮಾತ್ರ ಅರಿವಿದೆ, ಮತ್ತು ಜೀರ್ಣಾಂಗ ರೋಗವೂ ಇದೆ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಜೀರ್ಣಾಂಗದ ಡಿಸೀಸ್ ಅಲ್ಲಿ ಕಾಯಿಲೆಗಳನ್ನು ಜನರು ಇಗ್ನೋರ್ ಮಾಡ್ತಾರೆ. ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರವೇ ಒಂದು ವರ್ಲ್ಡ್ ಡೈಜೆಸ್ಟಿವ್ ಡೇ ಅಥವಾ ಜೀರ್ಣಾಂಗ ರೋಗಗಳ ದಿನ ಅಂತೇಳಿ ಒಂದನ್ನು ಧ್ಯೇಯವನ್ನು ಒಂದು ಮಾಡ್ತಾರೆ. ಈ ವರ್ಷದ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂದ್ರೆ ಏನಂತ ಹೇಳಿದ್ರೆ ಕ್ರಾನಿಕ್ ಡಯೇರಿಯಾ ಡೋಂಟ್ ಫ್ಲಷ್ ದ ಸೈನ್ಸ್ ಅವೇ ಅಂತ ಹೇಳ್ತೀವಿ. ಅಂದ್ರೆ ಅತಿಸಾರ ಭೇದಿ ಅಥವಾ ಕ್ರಾನಿಕ್ ಡಯೇರಿಯಾ ಇದನ್ನು ನಿರ್ಲಕ್ಷಿಸಬೇಡಿ,

0: ಇದರಿಂದ ಆಗಿರುವ ಸಿಂಪ್ಟಮ್ಸ್ಗಳು ಅಥವಾ ಏನು ಇದಕ್ಕೆ ತೊಂದರೆಗಳಿದಾವಲ್ಲ, ಇದನ್ನ ನಿರ್ಲಕ್ಷಿಸಬೇಡಿ ಅಂತ ಹೇಳುದು ಈ ವರ್ಷದ ಒಂದು ಧ್ಯೇಯವಾಗಿದೆ. ಇದ್ ಯಾಕಂತ ಹೇಳಿದ್ರೆ, ಈ ಒಂದು ಅತಿಸಾರ ಭೇದಿ ನಾವು ಸಾಮಾನ್ಯವಾಗಿ ಎಲ್ರಿಗೂ ನೋಡ್ತೀವಿ. ಭೇದಿ ಅಂತ ಹೇಳುದು ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ. ಒಂದು ಲೈಫ್ ಟೈಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೆರಡು ಸತಿ ಭೇದಿ ಆಗಿಯೇ ಆಗಿರ್ತದೆ. ಸಾಮಾನ್ಯವಾಗಿ ಒಂದು 2-3 ದಿವಸದಲ್ಲಿ ಭೇದಿ ಕಡಿಮೆ ಆಗಿಬಿಡ್ತದೆ, ಯಾವುದೋ ಔಷಧಿಗಳಿಂದ ಕಡಿಮೆ ಆಗುತ್ತದೆ. ಇದನ್ನ ನಾವು ಸಿಂಪಲ್ ಡಯೇರಿಯಾ ಅಥವಾ ಕಾಮನ್ ಭೇದಿ ಅಂತ ಹೇಳ್ತೀವಿ. ಇದು ಏನ್ ಪ್ರಾಬ್ಲಮ್ ಕೊಡುದಿಲ್ಲ, ಬಟ್ ಕೆಲವರಿಗೆ ವಾರಾನುಗಟ್ಲೆ ಭೇದಿ ಆಗುವಂತದ್ದು, ಅಂದ್ರೆ 4 ವಾರಕ್ಕಿಂತಲೂ ಜಾಸ್ತಿ ಭೇದಿ ಆಗುವಂತದ್ದು ಆಗ್ತಾನೆ ಇರ್ತದೆ. ಇದನ್ನ ನಾವು ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತೀವಿ. ಇದು ಯಾಕೆ ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಜನರು ಇದನ್ನು ನಿರ್ಲಕ್ಷಿಸ್ತಾರೆ, ಬೇರೆ ಬೇರೆ ಕಾರಣದಿಂದ ನಿರ್ಲಕ್ಷಿಸ್ತಾರೆ. ಒಂದು, ಇದನ್ನು ಹೇಳಲಿಕ್ಕೆ ಒಂದು ನಾಚಿಕೆ, ನನಗೆ ಈ ರೀತಿ ಹೀಗೆ ಭೇದಿ ಆಗ್ತಾ ಇದೆ ಅಂತ ಹೇಳುವಂತದ್ದು, ಇದು ಹೇಳಲಿಕ್ಕೆ ನಾಚಿಕೆ ಆಗುವಂತದ್ದು. ಅಥವಾ ಕೆಲವೊಮ್ಮೆ ಇದನ್ನ ಆಸ್ಪತ್ರೆಯ ಒಂದು ಸೌಲಭ್ಯ ಇಲ್ಲದೆ ಇರುವಂತದ್ದು, ಮತ್ತೆ ಇದು ಸಿಂಪಲ್ ಕಾಯಿಲೆ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಹೇಳಿ ಸುಮ್ಮನೆ ಒಂದು ನಿಗ್ಲೆಕ್ಟ್ ಮಾಡುವಂತದ್ದು. ಈ ರೀತಿಯ ಕೆಲವು ಒಂದು ಇದರಿಂದ ನಮ್ಮ ಜನರ ಒಂದು ಭಾವನೆಗಳಿಂದ ಇದು ತುಂಬಾ ಡಿಲೇ ಆಗಿ ವೈದ್ಯಕೀಯ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಅವರು ವೈದ್ಯರನ್ನು ಭೇಟಿ ಮಾಡುವ ಟೈಮಲ್ಲೇ ಅವರಿಗೆ ತೊಂದರೆಗಳಾಗಿರ್ತದೆ ಇದರಿಂದ. ಯಾಕಂತ ಹೇಳಿದ್ರೆ, ಇದು ಕೆಲವೊಮ್ಮೆ ಬಹಳ ತೊಂದರೆಗಳಿಗೆ ಕಾರಣ ಮಾಡಬಹುದು. ಉದಾಹರಣೆಗೆ, ಈ ಕ್ರಾನಿಕ್ ಡಯೇರಿಯಾ ಆದಾಗ ಒಂದು ಬಾಡಿಲಿ ನೀರಿನಂಶ ಕಡಿಮೆ ಆಗುವಂತದ್ದು, ಮಾಲ್ ನ್ಯೂಟ್ರಿಷನ್, ಪೌಷ್ಟಿಕಾಂಶಗಳ ಕೊರತೆ ಆಗುವುದು, ರಕ್ತಹೀನತೆ ಆಗುವಂತದ್ದು,
1: ಸುಸ್ತಾಗುವಂತದ್ದು, ಎದ್ನಿಲ್ಲಕ್ಕೂ ಆಗಲ್ಲ, ನಾವು ಸರಿ ಅವ್ರು ಹೋಗಿ ಬಂದ್ರೆ ಆಗ್ಲೇ ಕುಸಿದು ಬಿಟ್ಟಿರ್ತಾರೆ, ಕೈಲಿ ಆಗಲ್ಲ.
0: ಹೌದು ಹೌದು. ಇದಲ್ದೆ ಒಂದು ವೀಕ್ ಆಗುವಂತದ್ದು ಅಥವಾ ದೇಹದ ತೂಕ ಕಡಿಮೆ ಆಗುವಂತದ್ದು ಎಲ್ಲ ಆಗ್ತದೆ. ಈ ಸ್ಟೇಜ್ ಅಲ್ಲಿ ಅವರು ವೈದ್ಯರ ಬಳಿಗೆ ಬರ್ತಾರೆ. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರವೇ ಈ ವರ್ಷ ಕ್ರಾನಿಕ್ ಡಯೇರಿಯಾ ಡೋಂಟ್ ನಿಗ್ಲೆಕ್ಟ್ ಅಥವಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ. ಇದಕ್ಕೆ ನಿಮ್ಗೆ ಏನಾದ್ರೂ ನಿಮ್ಗೆ ಇದಕ್ಕೆ ಅಂತ ಒಂದು ರೋಗ ಲಕ್ಷಣಗಳು ಕಂಡು ಬಂದ್ರೆ, ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ದಾರೆ, ಇದನ್ನು ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಭೇಟಿ ಮಾಡಿ ಅಂತ ಹೇಳುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ.
1: ಡಾಕ್ಟ್ರೆ, ಈ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಥವಾ ಗಟ್ ಹೆಲ್ತ್ ಅಂತ ನೀವು ಕರೀತೀರಿ,
0: ಹೌದು,
1: ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಎಲ್ಲರದು ಆಸೆನೆ. ಆದ್ರೆ ಬಾಯಿ ರುಚಿ ತಡಿಲಾರದೆ ಸಿಕ್ಕಿದ್ದೆಲ್ಲ ತಿಂತೇವೆ, ಜೊತೆಗೆ ಜಂಕ್ ಫುಡ್ ಸರ್ ಅದು ಬಹಳ ಅಟ್ರಾಕ್ಟಿವ್ ಅಲ್ಲ ಸರ್ ಅಂತ ಇನ್ನೊಂದಷ್ಟು ತಿಂತೇವೆ. ಆಮೇಲೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮತ್ತೊಬ್ರು ಕೊಡಿಸಿದ್ರು, ಅದೇನೋ ಅವ್ರ ಜೊತೆಗೆ ಹೋಗಿದೀವಿ ಮತ್ತೆ ತಿಂದೇ ಇರಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹೊಟ್ಟೆಯನ್ನ ಕಸು ತೊಟ್ಟಿ ಮಾಡಿದೀವಿ. ಇದನ್ನ ಮತ್ತೆ ವಾಪಸ್ ಹೆಲ್ದಿ ಗಟ್ಟು ಮಾಡ್ಲಿಕ್ಕೆ ಏನ್ ಮಾಡೋಣ?
0: ನೀವು ಬಹಳವಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಿದಿರಲ್ಲಿ ಈಗ. ಯಾಕಂದ್ರೆ ನಮ್ಮ ಜೀರ್ಣಾಂಗ ಅಂತ ಹೇಳೋದು, ನೀವು ಹೇಳಿದಾಗೆ ಕಸದ ತೊಟ್ಟಿ ಹಾಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಏನೇನೋ ತಿನ್ನುವಂಥದ್ದು, ಅದಕ್ಕೆ ಒಂದು ಕ್ಲೀನ್ ಇಲ್ಲದೆ ಇರುವ ಆಹಾರ ತೆಗೆದುಕೊಳ್ಳುವಂಥದ್ದು, ಅಥವಾ ಅದಕ್ಕೆ ಆಡೆಡ್ ಫುಡ್, ಪ್ರಿಸರ್ವೇಟಿವ್ ಹಾಕಿರುವ ಫುಡ್, ಕಲರಿಂಗ್ ಏಜೆಂಟ್ ಹಾಕಿದ ಫುಡ್ಗಳನ್ನು, ಅಥವಾ ಕೆಲವೊಮ್ಮೆ ಅದನ್ನ ಹಳಸಿದ ಆಹಾರಗಳನ್ನು, ಇಂಥದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತದೆ. ಇದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಇದನ್ನ ಹೇಗೆ ಸರಿಪಡಿಸಬೇಕಂದ್ರೆ, ಮುಖ್ಯವಾಗಿ ನಮ್ಮ ಆಹಾರದ ಬಗ್ಗೆ ಗಮನ ಇರಬೇಕು. ಶುಚಿಯಾಗಿರುವ ಆಹಾರಗಳನ್ನು ತೆಗೆದುಕೊಳ್ಬೇಕು, ಅಂದ್ರೆ ಒಂದು ಕ್ಲೀನ್ ಹೈಜಿನಿಕ್ ಫುಡ್ಗಳನ್ನು ತೆಗೆದುಕೊಳ್ಬೇಕು. ರೋಡ್ ಸೈಡ್ ಅಲ್ಲಿ ತಿನ್ನುವಂಥದ್ದು, ಅಥವಾ ತೆರೆದಿಟ್ಟ ಆಹಾರಗಳನ್ನು ತೆಗೆದುಕೊಳ್ಳೋದು, ಅಥವಾ ಕೈ ತೊಳೆದ ಆಹಾರವನ್ನು ತಿನ್ನುವಂಥದ್ದು ಇಂಥದ್ದು, ಅಥವಾ ಕೆಲವೊಮ್ಮೆ ನಾವು ಆಹಾರವನ್ನು ಪರೀಕ್ಷಿಸಿ ತಿನ್ನುವಂಥದ್ದು, ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ತಿನ್ನುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅಥವಾ ಜೀರ್ಣಾಂಗಕ್ಕೆ ಸೋಂಕುಗಳಾಗ್ತವೆ. ಈ ಸೋಂಕುಗಳಾಗೋದ್ರಿಂದ ಭೇದಿ ಆಗಬಹುದು, ಅಥವಾ ಜಾಂಡೀಸ್ ಆಗ್ಬಹುದು, ಅಥವಾ ಜ್ವರ ವಾಂತಿ ಹೊಟ್ಟೆ ನೋವು ಅಂತದೆಲ್ಲ ಬರಬಹುದು.
1: ಫುಡ್ ಪಾಯ್ಸನ್ ಅಂತ
0: ಹೇಳ್ಬಿಡ್ತಾರೆ. ಕರೆಕ್ಟ್. ಸೊ ಇದನ್ನು ತಪ್ಪಿಸಬೇಕಾದ್ರೆ ಒಂದು ಆಹಾರವನ್ನು, ಶುಚಿತ್ವವಾಗಿರೋ ಆಹಾರವನ್ನು ತೆಗೆದುಕೊಳ್ಬೇಕು, ಟೈಮ್ ಟೈಮಿಗೆ ಆಹಾರವನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ, ಮೂರನೇದಾಗಿ ನೀವು ಹೇಳಿದಾಗೆ ಜಂಕ್ ಫುಡ್ಗಳನ್ನು ತೆಗೆದುಕೊಳ್ಬಾರ್ದು. ಈ ಜಂಕ್ ಫುಡ್ಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಶದಲ್ಲಿ ಈ ಮೈದಾ ಅಥವಾ ಕರಿದ ಪದಾರ್ಥಗಳು ಅಥವಾ ವಿಪರೀತ ಸಕ್ಕರೆ ಅಂಶಗಳು ಇರ್ತವೆ. ಇದು ನಮ್ಮ ಲಿವರಿಗೆ ಒಳ್ಳೆದಲ್ವೇ ಅಲ್ಲ. ಇದರಿಂದ ನಮ್ಮ ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಡೆಪಾಸಿಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗುವುದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ನಮ್ಮ ಬಾಡಿಲಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ ವ್ಯತ್ಯಾಸ ಆಗಿ ಕೆಲವು ಕಾಯಿಲೆಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ಐಬಿಎಸ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿಗೆ ಈ ರೀತಿಯ ಆಹಾರಗಳನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬರ್ಸ್ಕೊಂಡಾಗ ಆಗುದು, ವಿಪರೀತ ತೇಗು ಬಂದಾಗ
1: ಆಗುವಂಥದ್ದು,
0: ಅಥವಾ ಇನ್ಕಂಪ್ಲೀಟ್ ಪಾಸಿಂಗ್ ಆಫ್ ದ ಮೋಷನ್ಸ್, ಸ್ವಲ್ಪ ಹೋಗ್ತಾರೆ ಪೂರ್ತಿ ಏನೋ ಕ್ಲೀನ್ ಆಗಿ ಆದಾಗ ಅನ್ಸಲ್ಲ, ಪದೇ ಪದೇ ಹೋಗ್ತಾ ಇರ್ತಾರೆ, ಈ ರೀತಿ ಸಮಸ್ಯೆಗಳು ಬರಬಹುದು. ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಸಹ ನಮ್ಮ ಒಂದು ಆಹಾರದ ಮೇಲೆ ಸರಿಯಾಗಿ ನಮಗೆ ಇದಿಲ್ಲದೆ ತಿನ್ನುವುದರಿಂದ ಆಗುವಂತ ಸಮಸ್ಯೆಗಳಾಗಿರ್ತದೆ ಮುಖ್ಯವಾಗಿ.
1: ಈ ಒಂದು ಆಹಾರ ತಗೊಂಡ್ರೆ ಸಮಸ್ಯೆ ಆಗತ್ತೆ. ಹಾಗಾದ್ರೆ ಎಂತ ಆಹಾರ ತಗೊಂಡ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬಹುದು? ಹೇಳೋದೇನೋ ಸುಲಭ, ಆದ್ರೆ ಟೈಮ್ ಟೈಮ್ ಅಂದ್ರೆ ಏನ್ ಟೈಮಿಂಗು? ವಯಸ್ಸು ಕೂಡ ಇಂಪಾರ್ಟೆಂಟ್. ಕಲ್ ತಿಂದ್ರು ಕರ್ಗಿಸ್ಕೋತಾರೆ ಅನ್ನೋ ಆ ಯಂಗ್ಸ್ಟರ್ಸ್ ಈ ಜಂಕ್ ಫುಡ್ ಜಾಸ್ತಿ ತಿಂತ ಇರೋದು.

0: ನೋಡಿದ್ದೇವೆ. ಅವ್ರಿಗೆ ಅದನ್ನ ಹೇಳಬೇಕು, ಇಲ್ಲಪ್ಪ ಕಲ್ಲುನು ತಿನ್ರಿ, ಆದ್ರೆ ಯಾವ ಸಂದರ್ಭ ನೋಡ್ರಿ ಅಂತ.
1: ಹೌದೌದು, ಈ ಜಂಕ್ ಫುಡ್ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮಾಡ್ತಾ ಇರುವಂತದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ನಾ ಹೇಳಿದಾಗೆ ಆಗ್ತದೆ. ಸೊ ನಾವು ಮುಖ್ಯವಾಗಿ ಎಜುಕೇಟ್ ಮಾಡಬೇಕು, ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಗಳು ಮುಂದೆ ಬರಬಹುದು ಅಂತ ಹೇಳಿ ಎಜುಕೇಟ್ ಮಾಡಬೇಕು. ಮತ್ತೆ ಮುಖ್ಯವಾಗಿ ನಾವು ಏನ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ರುಟೀನ್ ಆಗಿ ಆಹಾರಗಳು ಅಂತ ಹೇಳಿದ್ರೆ, ನಾವೀಗ ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ನಾವು
0: ದಿನನಿತ್ಯ ಬಳಸತಕ್ಕಂತ ಸಾಂಪ್ರದಾಯಿಕ
1: ಆಹಾರಗಳನ್ನೇ ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ಬೇಕು. ಅದರಲ್ಲಿ ನಾರಿನ ಅಂಶ ಇರಬೇಕು. ಅದಲ್ಲದೆ ಕೆಲವೊಮ್ಮೆ ಈ ನಟ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳನ್ನು, ಇದನ್ನೆಲ್ಲ ನಿಯಮಿತ ರೂಪದಲ್ಲಿ ಡೈಲಿ ತೆಗೆದುಕೊಳ್ಬೇಕು. ಮತ್ತೆ ನೀರನ್ನು ಚೆನ್ನಾಗಿ ಕುಡಿಬೇಕು, ಒಂದು 2-3 ಲೀಟರ್ ನೀರನ್ನು ತಗೊಳ್ಬೇಕು. ಮತ್ತೆ ವ್ಯಾಯಾಮ ಮಾಡಬೇಕು ಡೈಲಿ, ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಒಂದು 30 ನಿಮಿಷ ವ್ಯಾಯಾಮ ಮಾಡಬೇಕು. ಮತ್ತೆ ಒಂದು 7-9 ಗಂಟೆವರೆಗೆ ನಿದ್ದೆ ಮಾಡಬೇಕು, ಸರಿಯಾದ ಒಂದು ನಿದ್ದೆ ಮಾಡಬೇಕು. ಇದೆಲ್ಲ ನಮ್ಮ ಗಟ್ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿದೆ.
0: ಬಹಳಷ್ಟು ಜನಕ್ಕೆ ಈ ವ್ಯಾಯಾಮ ಅಂದ್ರೆ ಬರೀ ವಾಕ್ ಮಾಡಿ ಬಂದ್ಬಿಡ್ತೀವಿ ಸಾಕಾಸಾರ ಅಂತಾರೆ. ಸರಿಯೇ, ಅದು ಅವರ ಲೆಕ್ಕ. ಆದ್ರೆ ಪದೇ ಪದೇ ತಿನ್ನೋದೊಂದು ಅಭ್ಯಾಸ ಕೆಲವರಿಗಿರುತ್ತೆ. ಕೆಲವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಮಾತ್ರೆನು ತಗೊಂತಿರ್ತಾರೆ. ಆದ್ರೆ ಇವ್ರು ಕಂಡಿದ್ದೆಲ್ಲ ಇದು ಚೆನ್ನಾಗಿದೆ, ಇದೊಂಚೂರು ತಿನ್ನು, ಅವ್ರು ಕೊಟ್ಟರು ಅದೊಂಚೂರು ತಿನ್ನು ಅಂತ ಹೇಳಿ ಈ ಇರ್ರೆಗ್ಯುಲಾರಿಟೀಸ್ ಅನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕಾಫಿ ಟೀ ಅನ್ನೋದು ಅದು ಹಂಗೆ ಕೊಟ್ಟಾಗೆಲ್ಲ ಇಸ್ಕೊಳ್ಳೋದೇ. ಏನ್ ಮಾಡಿದ್ರೆ ಇದು ಸರಿಯಾಗುತ್ತೆ?
1: ಇದು ಮುಖ್ಯವಾಗಿ ಅವರಿಗೆ ಒಂದು ಬರಬೇಕು, ಅವರ ಮನಸ್ಸಿಗೆ ಅವೇರ್ನೆಸ್ ಬರಬೇಕು. ಹೀಗೆ ಮಾಡೋದ್ರಿಂದ ನನ್ನ ಒಂದು ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತಾ ಇರ್ತದೆ ಅಂತ ಹೇಳಿ ಅವ್ರಿಗೆ ಬರಬೇಕು. ಯಾರೋ ಒತ್ತಾಯಕ್ಕೆ ತಿನ್ನುವಂತದ್ದು ಅಥವಾ ಪದೇ ಪದೇ ಬಾಯಿ ರುಚಿಗೆ ತಿನ್ನುವಂತದ್ದು, ಇದರಿಂದ ಜೀರ್ಣಾಂಗದ ಆರೋಗ್ಯ ಹಾಳಾಗ್ತದೆ. ಇದು ಅವರಿಗೆ ಅವೇರ್ನೆಸ್ ಬರಬೇಕು. ನಾವು ಹೇಳ್ಬಹುದು, ಅವರಿಗೆ ಅವೇರ್ನೆಸ್ ಬರಬೇಕು.
0: ಈಗ ನಮಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅನ್ನೋದು ಅರಿವಿಗೆ ಬರೋದು ಒಂದು ಹೊಟ್ಟೆ ನೋವು ಅಂತ ಕಾರಣ ಇಲ್ಲ, ಬೇದಿ ಅದೊಂದು ಲಕ್ಷಣ ಬಿಟ್ರೆ ಇತರೆ ಯಾವ ಲಕ್ಷಣಗಳು ನಮ್ಮ ಜೀರ್ಣಾಂಗವನ್ನು ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ.
1: ಜೀರ್ಣಾಂಗದ ರೋಗದ ಮುಖ್ಯ ಲಕ್ಷಣಗಳಂದ್ರೆ, ಒಂದು ಹೊಟ್ಟೆ ನೋವು ಬರುವಂತದ್ದು, ಎರಡನೇದಾಗಿ ಊಟ ಸೇರದೇ ಇರುವಂತದ್ದು, ಬೇದಿ ಆಗುವಂತದ್ದು, ವಾಂತಿ ಆಗುವಂತದ್ದು, ಕೆಲವೊಮ್ಮೆ ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತೂಕ ಕಡಿಮೆ ಆಗುವಂತದ್ದು, ಜಾಂಡಿಸ್ ಕಾಣಿಸ್ಕೊಳ್ಳುವಂತದ್ದು, ಇದು ಇಂತ ಸಮಸ್ಯೆಗಳಿದ್ರೆ ಜೀರ್ಣಾಂಗದ ಸಮಸ್ಯೆಗಳಿದೆ ಅಂತ ಅರ್ಥ ಅಂತ.
0: ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಯ್ತು. ಆ ರೋಗಕ್ಕೊಂದು ಹೆಸರು ಅವಾಗ ಅವ್ರು ಹೆದರ್ತಾರೆ, ಇಲ್ಲ ಅಂದ್ರೆ ಹೆದರಲ್ಲಿ
1: ಹೆದರೋದಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇದರಲ್ಲಿ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಸೈನ್ಸ್ ಗಳಿದ್ರೆ ನೀವು ವೈದ್ಯರನ್ನು ಭೇಟಿ ಆಗಲೇಬೇಕು, ಎಚ್ಚರಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಂದು ಕಾರಣವಿಲ್ಲದೆ ವೆಯ್ಟ್ ಕಡಿಮೆ ಆಗುವಂತದ್ದು, ಅಥವಾ ಯಾವುದೇ ಒಂದು ಬೇದಿ ಅಂತ ಹೇಳೋದು 4 ವಾರದ ನಂತರ ಮುಂದೆ ಕಂಟಿನ್ಯೂ ಆಗುವಂತದ್ದು, ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು, ನಂತರ ರಕ್ತದ ವಾಂತಿ ಆಗುವಂತದ್ದು, ಅನ್ಎಕ್ಸ್ಪ್ಲೇನ್ಡ್ ಜಾಂಡಿಸ್ ಇರುವಂತದ್ದು, ಇಂಥ ಕಾರಣಗಳಿದ್ದರೆ ಇದನ್ನು ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ದೊಡ್ಡ ರೋಗದ ಒಂದು ಸಂಕೇತ ಆಗಿರಬಹುದು ಅಥವಾ ಮುನ್ಸೂಚನೆ ಆಗಿರಬಹುದು. ಇದನ್ನು ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು ಅಥವಾ ಏನೋ ಒಂದು ಸಣ್ಣ ಕಾಯಿಲೆ ಅಂತ ಹೇಳಿ ನಿಗ್ಲೆಕ್ಟ್ ಮಾಡಬಾರದು, ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತೀವಿ.
0: ಬಟ್ ತುಂಬಾ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಬಿಟ್ಟು ಬೇರೆ ರೋಗಗಳಿದಾವೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಪರಿಚಯ ಹೇಳ್ಬಿಡಿ, ಏನೇನು ರೋಗಗಳು ಪಟ್ಟಿ ಮಾಡಿದಾಗ ಹೌದಾ ಇದು ಇದೆಯಾ ಅಂತ ಜ್ಞಾಪಕ ಮಾಡ್ಕೋತಾರೆ.
1: ನೀವು ಬಹಳ ಒಂದು ಒಳ್ಳೇದಾಗಿ ಹೇಳಿದಿರಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತಾರೆ, ಯಾವುದೇ ನಮ್ಮ ಹೊಟ್ಟೆ ಸಂಬಂಧಪಟ್ಟಾಗ ತೊಂದರೆ ಇದ್ರೆ ನಮ್ಮ ರೋಗಿಗಳು ಹೇಳೋದು ಗ್ಯಾಸ್ಟ್ರಿಕ್ ಆಗಿದೆ ಅಂತ. ಅದು ಮೋಸ್ಟ್ಲಿ ಹೊಟ್ಟೆ ಉರಿಯು ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಮೋಷನ್ ಜಾಸ್ತಿ ಹೋಗುದು ಅಥವಾ ಬೇದಿ ಆಗ್ತಾ ಇರ್ಬೋದು, ಮಲಬದ್ಧತೆ ಇರಬಹುದು, ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರ್ಲಿ, ಎಲ್ಲವನ್ನು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇದು ತಪ್ಪು. ನೀವು ಮುಖ್ಯವಾಗಿ ಯಾವುದೇ ರೋಗಿಯು ನಿಮಗೆ ಯಾವುದೇ ಇಂಥ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಾಗ ತೊಂದರೆ ಇದ್ದರೆ ಇದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ ಯಾವುದು ತೊಂದರೆ ಆಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ, ಹೊಟ್ಟೆ ಉರಿ ಬರ್ತಾ ಇದೆ, ಮೋಷನ್ ಅಥವಾ ನಿಮಗೆ ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇಲ್ವಾ, ಅಥವಾ ಬೇದಿ ಆಗ್ತಾ ಇದೆ, ಮೋಷನಲ್ಲಿ ರಕ್ತ ಹೋಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವ ಒಂದು ಸಿಂಪಲ್ ಆಗಿ ವರ್ಡಿಂದ ಹೇಳಿ ಡಾಕ್ಟರ್ಗೂ ಕನ್ಫ್ಯೂಷನ್ ಮಾಡಬಾರದು. ಸೊ ಹೇಳಬೇಕು ಹೋದಾಗ
0: ಲಕ್ಷಣಗಳನ್ನು ಕರೆಕ್ಟ್ ಆಗಿ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಡಯಾಗ್ನೈಸ್ ಮಾಡ್ಲಿಕ್ಕೆ ಡಾಕ್ಟರ್ ಗೈಡ್ ಮಾಡ್ತಾರೆ. ಇಲ್ಲಾಂದ್ರೆ ಸರ್ ನೀವೇ ನೋಡ್ಬಿಡಿ ಸರ್ ಕಾಣುತ್ತೀಯೇ ಅಲ್ಲ, ಹಂಗೂ ಕಾಣಿಸ್ಬೇಕಾದ ಪರೀಕ್ಷೆಗಳನ್ನ ಮಾಡ್ತೀರಿ. ಏನ್ ಪರೀಕ್ಷೆ?
1: ಈಗ ಯಾವುದೇ ಒಬ್ಬ ರೋಗಿಯು ಬಂದಾಗ ಎಸ್ಪೆಷಲಿ ನಾನೀಗ ಹೇಳಿದಾಗೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದೆ. ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ರೆ ಒಂದು ತುಂಬಾ ದಿವಸದಿಂದ ಭೇದಿ ಆಗುವಂತದ್ದು. ಇದಕ್ಕೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ, ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರ್ಬೋದು, ಆಗಿರ್ಬೋದು ಅಥವಾ ಹೊಟ್ಟೆಯ ಟಿಬಿ ಆಗಿರ್ಬಹುದು ಅಥವಾ ಐಬಿಎಸ್ ಆಗಿರ್ಬಹುದು, ನಂತರ ನಾವು ಇನ್ಫ್ಲಾಮೇಟರಿ

0: ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಎರಡು ಕಾಯಿಲೆ ಇರ್ತದೆ. ಈ ಎರಡು ಕಾಯಿಲೆಗಳಿದ್ದಾಗಲೂ ಈ ರೀತಿ ಕ್ರಾನಿಕ್ ಡಯರಿಯಾ ಆಗಿರಬಹುದು. ಈ ಎರಡು ಕಾಯಿಲೆಗಳಿದ್ದಾಗ ನಮ್ಮ ಬೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ ಅಥವಾ ನಾವು ಆಮಶಂಕೆ ತರ ಕಾಣಿಸ್ಕೊಳ್ತದೆ, ಅಂದ್ರೆ ಒಂಥರ ಕಾಫ್ ತರ ಹೋಗುತ್ತೆ. ಇದಲ್ಲದೆ ರೋಗಿಗೆ ಮೋಷನ್ ಮಾಡುವ ಮೊದಲು ಹೊಟ್ಟೆಯಲ್ಲಿ ಒಂಥರ ಕಿವುಚಿದಾಗಿ ನೋವು ಬರುವಂತದ್ದು ಅಥವಾ ಗುದದ್ವಾರದ ಹೊರಗಡೆ ಒಂದು ಫಿಸ್ಟುಲಾದ ತರ ಅಥವಾ ಒಂದು ಪಸ್ ಡಿಸ್ಚಾರ್ಜ್ ಆಗುವ ಸಂಭವವಿರ್ತದೆ. ಸೊ ಇದು ನಮ್ಮ ಕ್ರಾನಿಕ್ ಡಯರಿಯಾಕ್ಕೆ ಕಾರಣಗಳಾಗಿರ್ತದೆ. ಇದಲ್ಲದೆ ಬಹಳ ಅಪರೂಪಕ್ಕೆ ಕರುಳಿನ ಕ್ಯಾನ್ಸರ್ ಆಗಿರಬಹುದು. ಕೆಲವೊಮ್ಮೆ ಈ ರೀತಿ ಬೇದಿ ಆಗ್ತಾ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಕರುಳಿನ ಕ್ಯಾನ್ಸರು ಆಗಿರಬಹುದು. ಇದಲ್ಲದೆ ಕೆಲವೊಮ್ಮೆ ಮಾಲ್ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವು ಆಹಾರಗಳು ಡೈಜೆಸ್ಟನ್ ಆಗದೆ ಸಹ ಈ ರೀತಿ ಬೇದಿ ಆಗುತ್ತೆ. ಅದಲ್ಲದೆ ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಂದಲೂ ಸಹ ಹೀಗೆ ಬೇದಿ ಆಗುತ್ತೆ. ಈ ರೀತಿಯ ಒಂದು ಈ ಬೇದಿ ಇದ್ದಾಗ ತಜ್ಞ ವೈದ್ಯರ ಬಳಿ ಹೋದಾಗ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಅನ್ನು ಹೇಳ್ತಾರೆ. ಈ ಕೊಲೊನೋಸ್ಕೋಪಿ ಟೆಸ್ಟ್ ಅನ್ನು ಹೇಳಿದಾಗ ವೈದ್ಯರು ಹೇಳಿದರೆ ಇದನ್ನು ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಈ ಕೊಲೊನೋಸ್ಕೋಪಿ ಟೆಸ್ಟಿನಿಂದ ನಾವು ದೊಡ್ಡ ಕರುಳನ್ನು ಮತ್ತು ಸಣ್ಣ ಕರುಳಿನ ಕೊನೆಯ ಭಾಗವನ್ನು ಒಂದು ಟಿವಿಯಲ್ಲಿ ನೋಡ್ತೀವಿ. ಇದನ್ನು ಇದು ನೋಡೋದ್ರಿಂದ ಕರುಳಿನಲ್ಲಿ ಏನ್ ತೊಂದರೆ ಆಗ್ತಾ ಇದೆ, ಅವನಿಗೆ ಹುಣ್ಣಿದ, ಅಲ್ಸರ್ ಇದ, ಟಿಬಿ ಇದ, ಕ್ಯಾನ್ಸರ್ ಇದ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಅದಲ್ಲದೆ ನಾವು ಇದರಿಂದ ಬಯಾಪ್ಸಿ ಅಂತ ಮಾಡಬಹುದು. ಈಗ ಏನಾದ್ರು ಕಾಯಿಲೆಗಳಿದ್ರೆ, ಅಲ್ಸರ್ ಆಗಿದ್ರೆ, ಹುಣ್ಣಾಗಿದ್ರೆ, ಅದರ ಒಂದು ಕೊನೆಯ ಪಾರ್ಟ್ ನಲ್ಲಿ ಸ್ವಲ್ಪ ಟಿಶ್ಯೂ ತೆಗೆದು ಟೆಸ್ಟ್ ಕಳ್ಸಿಕೊಡ್ತೀವಿ. ಇದರಿಂದ ಖಚಿತವಾಗಿ ಒಂದು ರೋಗದ ಬಗ್ಗೆ ಗೊತ್ತಾಗುತ್ತೆ, ಯಾವ ಕಾರಣದಿಂದ ತೊಂದರೆಗಳಾಗ್ತದೆ ಅಂತ ಗೊತ್ತಾಗುತ್ತೆ, ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ಲದೆ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಗಳನ್ನು ಮಾಡ್ತೀವಿ, ಸಿಟಿ ಸ್ಕ್ಯಾನ್ ಅನ್ನು ಮಾಡ್ತೀವಿ, ಕೆಲವೊಮ್ಮೆ
1: ಸ್ಟೂಲ್
0: ಟೆಸ್ಟ್ ಮಾಡಿಸ್ತೀವಿ. ಹೌದು, ಈ ಎಲ್ಲಾ ಟೆಸ್ಟ್ಗಳ ಮುಖಾಂತರ ರೋಗವನ್ನು ಪತ್ತೆ ಹಚ್ತೀವಿ. ಸೊ ಮುಖ್ಯವಾಗಿ ಕೊಲೊನೋಸ್ಕೋಪಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು, ಸಿಟಿ ಸ್ಕ್ಯಾನ್ ಅಂತ ಹೇಳೋದು ಬೇಕಾಗುತ್ತೆ ಕೆಲವೊಮ್ಮೆ. ಸೊ ಕೊಲೊನೋಸ್ಕೋಪಿ ಅಂತ ಹೇಳಿದಾಗ ನಾವು ಬಹಳಷ್ಟು ಜನ ಎಣಿಸ್ಕೊಳ್ತಾರೆ, ಇದು ಮಾಡಿಸ್ಕೋಬೇಕು, ಕಂಬರ್ ಸಮ್ ಪ್ರೊಸೀಜರ್ ಇದು, ಔಷಧಿ ಕುಡಿದು ಬೇದಿ ಆಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಎಂಡೋಸ್ಕೋಪ್ ಪಾಸ್ ಮಾಡ್ತಾರಂತೆ, ಇದರಿಂದ ನಂಗೆ ಇನ್ಕನ್ವೀನಿಯನ್ಸ್ ಆಗುತ್ತಪ್ಪ, ಬೇಡವಾ ಬೇಡ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗಿ ಹಾಗೆ ಮಾಡಬೇಡಿ. ಇದೊಂದು ಸಿಂಪಲ್ ಟೆಸ್ಟ್ ಆಗಿರ್ತದೆ, ಇದರಿಂದ ಏನೂ ತೊಂದರೆಗಳಾಗುವುದಿಲ್ಲ. ಇದರಿಂದ ಬಹಳಷ್ಟು ನಮಗೆ ಏನು ತೊಂದರೆಗಳಂತೇಳಿ ಗೊತ್ತಾಗುತ್ತೆ ಈ ಟೆಸ್ಟ್ ಮಾಡೋದ್ರಿಂದ. ಆದ್ರಿಂದ ಕೊಲೊನೋಸ್ಕೋಪಿ ಅಂತೇಳಿ ಯಾವಾಗ ಹೇಳ್ತಾರೋ ಅದನ್ನು ನಿಗ್ಲೆಕ್ಟ್ ಮಾಡಬಾರದು.
1: ಹೆದರಿಕೆ ಬೇಡ, ಭ್ರಮೆ ಬೇಡ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹಂಗಂತೆ ಹಿಂಗಂತೆ, ಅಥವಾ ಇನ್ ಕೆಲವ್ರು ಗೂಗಲ್ ಮಾಡಿ ನೋಡ್ಬಿಡ್ತಾರ, ಅಯ್ಯೋ ಇದೇನೋ ಭಯಾನಕವಾಗಿದೆ ಅಂತ ಆ ತರದ ಭ್ರಮೆಗಳು ಇಟ್ಕೊಳ್ಳದೆ, ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿ ಟೆಸ್ಟ್ ಮಾಡಿಸಿದೀನಿ, ರಿಸಲ್ಟ್ ಅವ್ರಿಗೆ ಕೊಡ್ತೀವಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನ್ ಟ್ರೀಟ್ಮೆಂಟ್ ಇದೆ ಇವಕ್ಕೆ, ಒಂದೊಂದಕ್ಕೊಂದೊಂದು ಟ್ರೀಟ್ಮೆಂಟ್?
0: ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನು ಉದಾಹರಣೆಗೆ ಕ್ರಾನಿಕ್ ಡಯರಿಯಾ ಆದ್ರೆ ಇದನ್ನು ನಾವು ಈ ಕೊಲೊನೋಸ್ಕೋಪಿ ಅಥವಾ ಕೆಲವು ಟೆಸ್ಟ್ಗಳನ್ನು ಮಾಡಿದ ನಂತರ ಯಾವ ಕಾಯಿಲೆ ಅಂತ ಹೇಳಿ ನಾವು ಫೈನಲ್ ಡಯಾಗ್ನೋಸಿಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಮ್ಮೆ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಕೆಲವೊಮ್ಮೆ ಸಿಂಪಲ್ ಮಾತ್ರೆಗಳೇ ಸಾಕಾಗುತ್ತೆ. ಈ ಟಿಬಿ ಅಂತೇಳಿ ಅನ್ಸಿರುತ್ತೆ ಕೆಲವೊಮ್ಮೆ, ಆವಾಗ ಒಂದು 6-9 ತಿಂಗಳವರೆಗೆ ಟಿಬಿ ಮಾತ್ರೆಗಳನ್ನು ಕೊಡ್ತಾರೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಏನು, ಕೊಲೊನೋಸ್ಕೋಪಿ ನಾರ್ಮಲ್ ಆಗಿರ್ತದೆ ಅಂತ ಒಂದು ವ್ಯಕ್ತಿಗಳನ್ನ ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥವರಿಗೆ ಕೆಲವೊಮ್ಮೆ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಹೇಳ್ಕೊಡ್ತೀವಿ, ಅದರೊಟ್ಟಿಗೆ ಕೆಲವು ಮೆಡಿಸಿನ್ಸ್ ಗಳನ್ನು ಕೊಟ್ಟು ಅವರ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಮುಖ್ಯವಾಗಿ ಬರುವಂತದ್ದು ಇಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್. ನಾನು ಇವಾಗಲೇ ಹೇಳಿದ ಹಾಗೆ ಕ್ರಾನ್ಸ್ ಕಾಯಿಲೆ ಮತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆಗಳು, ಇದು ಬಹಳ ಮುಖ್ಯವಾದ ಕಾಯಿಲೆಗಳಾಗಿರ್ತದೆ. ಇದು ಏನಾದ್ರು ಡಯಾಗ್ನೋಸಿಸ್ ಆದ್ರೆ ಮಾತ್ರ ಇದಕ್ಕೆ ಒಂದು ಅದರದೇ ಆದ ಒಂದು ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಈ ಎರಡು ಸಮಸ್ಯೆಗಳು ಅಂತ ಹೇಳುವಂತದ್ದು ಕೆಲವೊಮ್ಮೆ ಲೈಫ್ ಸ್ಟೈಲ್ ಲೈಫ್ ಲಾಂಗ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಜೀವನ ಪರ್ಯಂತ ಇದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ,
1: ನಮ್ಮ ಜೊತೆ ಇರ್ತದೆ.
0: ಹೌದು, ಅದರಲ್ಲಿ ಕೆಲವೊಮ್ಮೆ ಇಂಜೆಕ್ಷನ್ಗಳು ಅಥವಾ ಕೊಡ್ತೀವಿ ನಾವು, ಇದರಲ್ಲಿ ಬಯಾಲಜಿಕಲ್ಸ್ ಅಂತ ಹೇಳ್ತೀವಿ, ಮತ್ತೆ ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಔಷಧಿಗಳನ್ನು ಕೊಡ್ತೀವಿ. ಸೊ ಇದಕ್ಕೆ ಈ ಔಷಧಿಗಳನ್ನು ಕೊಟ್ಟು ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಕೆಲವೊಮ್ಮೆ ಕೊಲೋನ್ ಕ್ಯಾನ್ಸರ್ ಇದ್ರೆ ಇದಕ್ಕೆ ಆಪರೇಷನ್ ಸಹ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ.
1: ತುಂಬಾ ಜನಕ್ಕೆ ಒಂದು ಭ್ರಮೆ ಇಟ್ಕೊಂಡಿದ್ದಾರೆ, ಹೊಟ್ಟೆ ನೋವು ಬಂತ, ಹೊಟ್ಟೆ ನೋವು ಮಾತ್ರ ತಿನ್ನೋದು.
0: ಹೌದು,
1: ಯಾಕೆ ಬಂತು ಅಂತ ಯೋಚನೆ ಮಾಡಲ್ಲ. ಇನ್ನ ಕೆಲವು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಯಾವ್ದೋ ಕಾರಣಕ್ಕೆ ಹೊಟ್ಟೆ ನೋವು ಬಂದಿರುತ್ತೆ, ಮಾಸಿಕ ಋತುಚಕ್ರಕ್ಕೆ ಸಂಬಂಧಪಟ್ಟ ಏನೋ ಒಂದು ನೋವು ಬಂದ್ರೆ ಅವ್ರು ಅದಕ್ಕೂ ಮಾತ್ರೆ ತಗೋತಾರೆ, ಇದಕ್ಕೂ ಮಾತ್ರೆ ತಗೋತಾರೆ. ಅದರಿಂದ ಒಟ್ಟು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಗ್ಗೆನೆ ಒಂದು ಹೊಡೆತ ಬೀಳುತ್ತೆ. ಎಚ್ಚರಿಕೆ ಮಾತು ಏನ್ ಹೇಳ್ತೀರಿ?
0: ಜೀರ್ಣಾಂಗ ಅಂತ ಹೇಳೋದು ಒಂದು ಮುಖ್ಯವಾದ ಅಂಗವಾಗಿದೆ, ಇದರ ಒಂದು ಆರೋಗ್ಯ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಓವರ್ ದ ಕೌಂಟರ್ ಮಾತ್ರೆ ತೆಗೆದುಕೊಳ್ಳೋದು ಅಥವಾ ನಮ್ಮ ಈ ಜೀರ್ಣಾಂಗದ ರೋಗಗಳಲ್ಲಿ ಆಗುವಂತ ರೋಗಗಳನ್ನು ನಿರ್ಲಕ್ಷಿಸುವುದರಿಂದ ಬಹಳಷ್ಟು ದೊಡ್ಡ ತೊಂದರೆಗಳೇ ಆಗ್ತವೆ. ಮುಖ್ಯವಾಗಿ ಹೇಳೋದೇನಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದ್ರೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದ್ರೆ, ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು. ಅದರಲ್ಲಿಯೂ ಮುಖ್ಯವಾಗಿ ಒಂದು ತುಂಬ ಹೊಟ್ಟೆ ನೋವು ಬರ್ತಾ ಇದೆ ಅಂತ

0: ಹೇಳಿದರೆ, ಅಥವಾ ತುಂಬ ಬೇದಿ ಆಗ್ತಾ ಇದೆ ಅಂತ ಹೇಳಿದರೆ, ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದರೆ, ಬ್ಲಡ್ ಹೋಗ್ತಾ ಇದೆ ಅಂತ ಹೇಳಿದರೆ ಮೋಷನಲ್ಲಿ, ಈ ಸಮಸ್ಯೆಗಳನ್ನು ಖಂಡಿತವಾಗಿ ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ರೋಗದ ಒಂದು ಮುನ್ಸೂಚನೆ ಆಗಿರ್ತದೆ. ಇದನ್ನು ಒಂದು ಸತಿ ತಜ್ಞ ವೈದ್ಯರನ್ನು ಅಥವಾ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಅವರನ್ನ ಭೇಟಿ ಮಾಡಿ ಏನಾಗಿದೆ ಅಂತ ಹೇಳಿ ಪರೀಕ್ಷಿಸಬೇಕು ಅಂತ ಹೇಳಿ ಹೇಳ್ತೀನಿ.
1: ಓಕೆ, ಜನ ಅವರ ಆರೋಗ್ಯ ಅವರೇ ಕಾಪಾಡ್ಕೋಬೇಕು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಇಲ್ಲ ಬಾಯಲ್ಲಿ, ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲ ಅಂದ್ರೆ ಇದು ಖಂಡಿತ ನಿಮ್ಮ ಹೊಟ್ಟೆಗೆ ಮೂಲ ಅಂತ ಹೇಳ್ತಾರೆ.
0: ಹೌದು, ಮದ್ಯಪಾನ ಅಂತ ಹೇಳೋದು ಬಹಳಷ್ಟು ತೊಂದರೆಗಳನ್ನು ಮಾಡ್ತಾ ಇದೆ. ಇದಲ್ಲದೆ ನಾವು ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ಮೋಕಿಂಗ್ ಸಹ ನಮ್ಮ ಈ ಪ್ಯಾಂಕ್ರಿಯಾಸ್ ಅಥವಾ ನಮ್ಮ IBS ಮೇಲೆ ತುಂಬಾ ಪರಿಣಾಮ ಮಾಡ್ತದೆ.
1: ಆಮೇಲೆ ಯಾವುದೇ ಟೆನ್ಷನ್ ಒಳಗಾದ್ರೆ ಫಸ್ಟ್ ಅವರು ಲ್ಯಾಬೋರೇಟರಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನಿದು ಎಸ್ಕೇಪಿಸಮ್?
0: ಇಲ್ಲ, ಅದು ಫಿಸಿಯಾಲಜಿಕಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅದು ನಾರ್ಮಲ್ ರಿಫ್ಲೆಕ್ಸ್. ಅದು ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಂಗ್ಸಿಟಿಗೆ ಒಳಗಾದಾಗ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಇದು ನಮ್ಮ ಜೀರ್ಣಾಂಗದ ಮೂವ್ಮೆಂಟ್ ಅನ್ನು ಜಾಸ್ತಿ ಮಾಡ್ತದೆ. ಅದರಿಂದ ಈ ರೀತಿ ಒಂದೆರಡು ಸತಿ ಮೋಷನ್ಗೆ ಹೋಗ್ತಾರೆ ಆಗುತ್ತೆ. ಇದು ಫಿಸಿಯಾಲಜಿಕಲ್ ಇದು ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಹೌದು, ಇದು ನಾರ್ಮಲ್, ಇದು
1: ನಾರ್ಮಲ್, ಇದು ಗಾಬರಿ ಆಗ್ಬೇಕಾಗಿ,
0: ಇದಕ್ಕೆ ಗಾಬರಿ ಆಗ್ಬೇಕಾದಿಲ್ಲ.
1: ಗಾಬರಿ ಆದಾಗ ಆಗಿರುತ್ತೆ,
0: ಗಾಬರಿ ಆದಾಗ ಅಥವಾ ಎಕ್ಸಾಮಿಗೆ ಹೋಗ್ಬೇಕಾದಾಗ ಅಥವಾ ಏನೋ ಒಂದು ಮುಖ್ಯ ಮೀಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಮೋಷನ್ಗೆ ಜಾಸ್ತಿ ಹೋಗುವಂತದ್ದು, ಇದು ಫಿಸಿಯಾಲಜಿಕಲ್, ಇದು ಏನು ಕಾಯಿಲೆ ಅಲ್ಲ.
1: ಅಲ್ಲ, ಆದ್ರೂ ಎಚ್ಚರದಲ್ಲಿರಿ, ಯಾಕೆ ಅಂದ್ರೆ ಮತ್ತೆ ಅದೇ ಜಾಸ್ತಿ ಆಗಬಾರದು.
0: ಹೌದು, ಇದು ಯಾವಾಗ್ಲೂ ಆಗ್ತಾ ಇದೆ ಕಾಯಿಲೆ ಅಂತ ಹೇಳ್ತೀವಿ, ಒಂದೊಂದ್ಸತಿ ಆದ್ರೆ ಇದು ನಾರ್ಮಲ್ ಅಂತ ಹೇಳ್ತೀವಿ.
1: ಆಗುತ್ತೆ, ಬಹಳಷ್ಟು ಜನ ಟೆನ್ಷನ್ ತಗೊಂಡರು ನಾವು ನೋಡಿದ್ದೇವೆ.
0: ಕರೆಕ್ಟ್, ಕರೆಕ್ಟ್
1: ಆಗುತ್ತೆ. ಸೊ ಒಟ್ಟು ನಮ್ಮ ಕೇಳುಗರಿಗೆ ವರ್ಲ್ಡ್ ಡೈಜೆಸ್ಟಿವ್ ಡೇನ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಓಕೆ ಸ್ನೇಹಿತರೆ, ಇದು ನಮ್ಮ ಜೀರ್ಣಾಂಗ ಅಂತ ಹೇಳೋದು ಮುಖ್ಯವಾದ ಅಂಗ. ಇದರ ಯಾವುದೇ ತೊಂದರೆಗಳನ್ನು ನಿರ್ಲಕ್ಷಿಸಬಾರದು, ಅಥವಾ ಜೀರ್ಣಾಂಗದ ರೋಗಗಳ ಬಗ್ಗೆ ಸಹ ನಿರ್ಲಕ್ಷ್ಯ ಒಳ್ಳೇದಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ವೆಯ್ಟ್ ಲಾಸ್ ಆಗುವಂಥದ್ದು, ಊಟ ಸೇರದೇ ಇರುವಂಥದ್ದು, ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರುವಂಥದ್ದು, ಕ್ರಾನಿಕ್ ಡಯೇರಿಯಾ ಆಗುವಂಥದ್ದು, ಅಥವಾ ರಕ್ತಹೀನತೆ ಆಗಿರುವಂಥದ್ದು, ಈ ರೀತಿಯ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಇದನ್ನು ಖಂಡಿತವಾಗಿ ನಿರ್ಲಕ್ಷಿಸಬೇಡಿ. ಇದು ಏನೋ ತೊಂದರೆಗಳಿರಬಹುದು, ಒಮ್ಮೆ ಒಂದ್ಸತಿ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಂತ ಹೇಳ್ತೀನಿ ನಾನು.
1: ನಾವೇ ಸ್ವತಃ ಚೆನ್ನಾಗಿಟ್ಕೋಬೇಕು ಅಂದ್ರೆ ಒಳ್ಳೆ ಆಹಾರ ತಗೊಳ್ಳಿ ಅಂತ ಹೇಳ್ತೀರಿ, ಆಹಾರದ ಕಾಂಪೋನೆಂಟ್ ಬಗ್ಗೆ ಚೂರು ಹೇಳಿ. ಯಾಕಂದ್ರೆ ನಮ್ಮ ಆಹಾರ ತಜ್ಞರು ಅದಕ್ಕೆ ರೈನ್ಬೋ ಅಂತ ಹೇಳ್ಬಿಡ್ತಾರೆ, ನಿಮ್ಮ ತಟ್ಟೆಯಲ್ಲಿ ರೈನ್ಬೋ ಇಟ್ಕೊಳ್ಳಿ.
0: ನಾನು ಹೇಳುದು ಅಂತ ಹೇಳಿದ್ರೆ, ನಮ್ಮ ಏನು ಹಳೆಯ ಆಹಾರ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತ್ತು, ಅದು ಬಹಳ ಒಳ್ಳೆಯ ಆಹಾರ ಪದ್ಧತಿ,
1: ದೈನಂದಿನ
0: ಬಳಸುವಂತದ್ದು. ಇದರಲ್ಲಿ ನಾವೀಗ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬಹುದು, ಅಥವಾ ಗೋಧಿ ಆಗಿರ್ಬಹುದು, ಇನ್ನು ಉಪಯೋಗಿಸಿ. ಇದರೊಟ್ಟಿಗೆ ಫೈಬರ್ ರಿಚ್ ಫುಡ್ಗಳನ್ನು ತಗೊಳ್ಳಿ, ಅಂದ್ರೆ ತರಕಾರಿಗಳನ್ನು ತೆಗೆದುಕೊಳ್ಳಿ, ನೀರನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ನೀರು ತಗೊಳ್ಳಿ, ಸ್ವಲ್ಪ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತೀವಿ ನಾವು. ಮೈದಾ ತೆಗೆದುಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ, ಆದಷ್ಟು ಅವಾಯ್ಡ್ ಮಾಡಿ ಮೈದಾವನ್ನು. ತುಂಬಾ ಸ್ವೀಟ್ ಇರುವಂತದ್ದು ಸಕ್ಕರೆಗಳನ್ನು ಸಕ್ಕರೆ ತಿನ್ನಬೇಡಿ, ಕರದ ಪದಾರ್ಥಗಳನ್ನು ಬಹಳ ಕಡಿಮೆ ತಿನ್ನಿ, ಮತ್ತೆ ಈ ಬೇಕರಿ ಐಟಮ್ಸು ಅಥವಾ ನಾವು ಏನು ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಶುಚಿಯಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತೇಳಿ ಮತ್ತೆ ಪುನಃ ಹೇಳ್ತಿದ್ದೀನಿ ನಾನು.
1: ತುಂಬಾ ಜನ ಊಟ ಆದ್ಮೇಲೆ ತೇಗ್ ಬರಬೇಕು ಅನ್ನೋದೊಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಯಾಕೋ ಹೊಟ್ಟೆ ಸರಿಯಿಲ್ಲ ಅಂದಾಗ ಒಂದು ಸೋಡಾ ಕುಡಿಯುವಂಥದ್ದು ಅಥವಾ ಕಾರ್ಬೋನೇಟೆಡ್ ವಾಟರ್ ಅದೊಂದು ಬಳಸೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇದು ಸರಿ ತಪ್ಪು ಅವರಿಗೆ ಬಿಟ್ಟದ್ದು, ಒಬ್ಬ ವೈದ್ಯರಾಗಿ ಇದಕ್ಕೆ ಏನ್ ಹೇಳ್ತೀರಿ?
0: ನಾನು ಹೇಳುದಾದ್ರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಅದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ತೇಗ್ ಬರುವುದು ಬಂದೇ ಬರುತ್ತೆ, ನಾವು ಊಟ ಮಾಡಬೇಕಾದ್ರೆ ನಮ್ಮ ಆಹಾರದ ಒಟ್ಟಿಗೆ ಸ್ವಲ್ಪ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದು ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಹೊರಗಡೆ ಬರುತ್ತೆ, ಗೊತ್ತಾಗುದಿಲ್ಲ, ಕೆಲವೊಮ್ಮೆ ಗೊತ್ತಾಗಿ ಹೊರಗಡೆ ಬರ್ತದೆ, ಅದನ್ನ ನಾವು ತೇಗು ಅಂತ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನು ತೇಗ್ ಬರಲೇಬೇಕಂತ ನಿಯಮ ಏನಿಲ್ಲ, ಒಬ್ಬ ವ್ಯಕ್ತಿಗೆ ಅವನ ಡೈಜೆಷನ್ ಸರಿಯಾಗಿ ಆಗ್ತದೆ ಅಂತ ಹೇಳಿ ತೇಗ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುವುದಿಲ್ಲ.
1: ಸಂತೃಪ್ತಿಯಿಂದ ಊಟ ಮಾಡಿದಾನೆ ಅನ್ನೋದು ಸಿಂಬಲ್ ಅಂತಿದ್ರು ಮೊದಲು, ಈಗ ಹಂಗಿಲ್ಲ, ಪೂರ್ತಿ ಊಟ ಮಾಡಬೇಡ್ರಿ, ಒಂಚೂರು ಜಾಗ ಖಾಲಿ ಇಟ್ಟಿರಿ ಅಂತಾರೆ. ಯಾಕೆ
0: ಹಾಗಂತ ಹೇಳಿದ್ರೆ, ತುಂಬಾ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಸಿಡ್ ರಿಫ್ಲಕ್ಸ್ ಆಗುವ ಚಾನ್ಸಸ್ ಇರ್ತದೆ, ವಾಪಸ್ ಬರುವ ಚಾನ್ಸಸ್ ಇರ್ತದೆ, ಅದರಿಂದ ಒಂಥರ ಎದೆ ಉರಿ ಬರುವಂತ ಚಾನ್ಸಸ್, ಅಥವಾ ಗ್ಯಾಸ್ಟ್ರಿಕ್ ಆಗುವ ಚಾನ್ಸಸ್, GERD ಅಂತ ಹೇಳ್ತೀವಿ, ಆ ರೀತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ, ಅದು ನಿಜವಾದ ಒಂದು ಒಳ್ಳೆ ಸಲಹೆ ಅಂತ ಹೇಳ್ಬೋದು. ಮತ್ತೆ ತೇಗ ಬಗ್ಗೆ ಸಹ, ಅದು ತೇಗ ಬರಲಿಲ್ಲ ಅಂತ ಹೇಳಿದ್ರು ಅದನ್ನು ತೇಗ ಬರ್ಸ್ಲಿಕ್ಕೆ ಹೋಗಬೇಕಾಗಿ ಅಗತ್ಯ ಇಲ್ಲ ಅಂತೇಳಿ ಹೇಳ್ತೀನಿ ನಾನು.
1: ಸೊ ಹಾಗಾಗಿ ಕಷ್ಟಪಟ್ಟು
0: ಮಾಡೋದು ಬೇಡ ಅಂತ ಹೇಳ್ತೀನಿ,
1: ಆನಂದವಾಗಿ ನಿಮ್ಮ ದೇಹಕ್ಕೆ ಏನು ಒಗ್ಗುತ್ತೋ
0: ಹೌದು
1: ಹಿತಮಿತವಾಗಿ ಹಿತಬುಕ್ ಹೃತಬುಕ್ ಅಂತೀವಲ್ಲ,
0: ಹಾಗೆ
1: ಊಟ ಮಾಡಿದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಈ ವರ್ಲ್ಡ್ ಡೈಜೆಸ್ಟಿವ್ ಡೇನ ಒಂದು ಸಂದೇಶ ಕೂಡ ಆಗಿರುತ್ತೆ. ಡಾಕ್ಟರ್

0: ರಾಜೇಶ್ವರ ಅವರೇ, ಬಹಳಷ್ಟು ವಿಷಯಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕರ್ನಾಟಕ ರಾಜ್ಯ ಏನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇಡೀ ರಾಜ್ಯದ ಜನಕ್ಕೆ ಇದರ ಮಾಹಿತಿಯನ್ನು ತಲುಪಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಆಕಾಶವಾಣಿ ಜೊತೆ ಕೈ ಜೋಡಿಸಿದ್ದಕ್ಕೆ ತಮಗೂ ಕೂಡ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆ ಎಂ ಚಂದೂನವರ್.
4: ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 19 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 December 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳ ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನು ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂಥ ರೈತರ ಪಟ್ಟಿಯನ್ನು ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶದ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿಗೆ ಸಂಪರ್ಕಿಸಬಹುದಾಗಿದೆ. ಹೀಗೆ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಲು ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳುಹಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು. ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ

0: ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಅಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳ ಆಹಾರವಿರುವುದಿಲ್ಲ ಯಾರು ಅಂತಂದರೆ, ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಎಮ್ ಎಲ್ ಎಗಳು, ಎಂ ಪಿಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಾಯಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000ರಂತೆ ಒಟ್ಟು 6,000 ರೂಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000ರಂತೆ ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 2021 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು, ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,08,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾಕ್ಟರ್ ಜೆಎಂ ಚಂದೂನವರ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು,
2: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಹೋಲಾಗದಂತೆ ಗಮನಿಸಿ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
1: ಮದ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ
2: ದೇಹ ಹಾಳು ಮಾಡುತ್ತೆ ಧೂಮಪಾನ.
0: ಒಳಿತುಗಳನ್ನು ಕಟ್ಟಿಕೊಳ್ಳೋಣ.
3: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ದ್ವೇಷವು ಎಂದು ಸುಖವನ್ನು ಕೊಡುವುದಿಲ್ಲ.
2: ಕೆಡುಕುಗಳನ್ನು ಬಿಟ್ಟು ಬಿಡೋಣ.
3: ವಿರಸ ವಿಷವು ಸುಳ್ಳಲ್ಲ.
0: ಆರೋಗ್ಯದಿಂದ ಆನಂದ,
2: ಆನಂದದಿಂದ ಅಭಿವೃದ್ಧಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ. ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37 ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟ್ರಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟ್ರಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ, ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000 ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30 ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು

0: ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ 1st ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರೋಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77 ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 kg ವಿಭಾಗದಲ್ಲಿ ದೀಕ್ಷಾ ಮತ್ತು 73 kg ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 kg ವಿಭಾಗದಲ್ಲಿ ನಿಖಿತಾ, 65 kg ವಿಭಾಗದಲ್ಲಿ ಅಂತ್ರ ಮತ್ತು 49 kg ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 kg ವಿಭಾಗದಲ್ಲಿ ಪಾಲಕ್, 46 kg ವಿಭಾಗದಲ್ಲಿ ಅನಾಮಿಕ, 53 kg ವಿಭಾಗದಲ್ಲಿ ಅಕ್ಷರ, 57 kg ವಿಭಾಗದಲ್ಲಿ ಸಾಕ್ಷಿ ಮತ್ತು 61 kg ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. 1st ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್ ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ

0: ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಚಿತ್ರಗೀತೆಗಳು.
2: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:24. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವೀಣಾ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮ. ವೀಣಾ ಹಾಡಿರುವ ಭಕ್ತಿಗೀತೆಗಳು. ಮೊದಲಿಗೆ ಕೇಳಿ ವಿಜಯ ನರಸಿಂಹ ಅವರ ರಚನೆ ಸ್ವರ್ಣಗೌರಿ ನೀ ಬಂದಾಗ ಎಲ್ಲ.

0: ಇದುವರೆಗೆ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವೀಣಾ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 1:30:29. ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 18ನೇ ಸಂಚಿಕೆ ಪ್ರಸಾರವಾಗಲಿದೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು.

ನಮಸ್ತೆ. ಮಂಗಳೂರು ಆಕಾಶವಾಣಿಯ ನನ್ನ ರಾಗ ತಾನ ಪಲ್ಲವಿಯಲ್ಲಿ ಮಂಗಳೂರಿನಿಂದ ನಾನು ಕದ್ರಿ ಕಮಲರೇಖಾದೇವಿ ಪ್ರಸ್ತುತಪಡಿಸಲಿರುವ ಕಾರ್ಯಕ್ರಮಕ್ಕೆ ಆಕಾಶವಾಣಿ ಕೇಳುಗ ಅಭಿಮಾನಿ ಮಿತ್ರರನ್ನು ಸ್ವಾಗತಿಸುತ್ತಿದ್ದೇನೆ.

0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ಕದ್ರಿ ಕಂಬಳ ರೇಖಾದೇವಿ ಅವರ ಭಾವಲಹರಿಯನ್ನು.
1: ಕೆನರಾ ಕಾಲೇಜಿನಲ್ಲಿ ಗ್ರಂಥಪಾಲಕಿಯಾಗಿ ನಿವೃತ್ತಿ ಹೊಂದಿದ ಬಳಿಕ ಪುಸ್ತಕ ವಿಮರ್ಶೆ ಮತ್ತು ಬರವಣಿಗೆಯ ಹವ್ಯಾಸವನ್ನು ಪ್ರಸ್ತುತ ಮುಂದುವರಿಸ್ತಾ ಇದ್ದೇನೆ. ಮಂಗಳೂರು ಆಕಾಶವಾಣಿಯೊಡನೆ ನನ್ನ ಅವಿನಾಭಾವ ಸಂಬಂಧ ಹೈಸ್ಕೂಲ್ ದಿನಗಳಿಂದಲೇ ಆರಂಭವಾಗಿತ್ತು. ನನ್ನ ಅಮ್ಮ ಕನ್ನಡ ಪಂಡಿತರಾಗಿದ್ದ ವಾಸಂತಿ ಕದಿರೆಯವರು ಬರೆದ ಅನೇಕ ನಾಟಕ ಸಂಗೀತ ರೂಪಕಗಳು ಆಕಾಶವಾಣಿಯಲ್ಲಿ ಪ್ರಸಾರಗೊಂಡಿದ್ದು, ಅವುಗಳಲ್ಲಿ ಆದರ್ಶ ಮಹಿಳೆಯರು, ಧರ್ಮದರ್ಶನ, ಬುದ್ಧ ಪೂರ್ಣಿಮೆ, ಕೆರೆಗೆ ಹಾರ ಮುಖ್ಯವಾಗಿದ್ದವು. ಅಂದಿನ ನಿಲಯದ ಕಲಾವಿದರಾಗಿದ್ದ ನಾರಾಯಣಿ ದಾಮೋದರ್, ಜಯಶ್ರೀ, ಕಮಲಾ ಹೆಮ್ಮಿಗೆ, ರಮಾನಂದ ರೈ ಮುಂತಾದವರು ರೂಪಕಗಳಲ್ಲಿ ಭಾಗವಹಿಸಿದ್ದರು ಅನ್ನುವುದು ನನಗೆ ತುಂಬಾ ಹೆಮ್ಮೆಯ ವಿಚಾರ ಆಗಿದೆ. ನನ್ನ ಹಿರಿಯ ಅಣ್ಣ ಡಾಕ್ಟರ್ ಕೆ ರಾಜಮೋಹನ್ ರಾವ್ ಸುರತ್ಕಲ್ ಗೋವಿಂದ ದಾಸ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಸಂದರ್ಭದಲ್ಲಿ ಕೂಡ ಅವರ ಸಂದರ್ಶನವು ಆಕಾಶವಾಣಿಯಲ್ಲಿ ಮೂಡಿಬಂದಿತ್ತು. ಭಾವಗಾನ ತಿಂಗಳ ಹೊಸ ಹಾಡು ಕಾರ್ಯಕ್ರಮದಲ್ಲಿ ಅಮ್ಮ ವಾಸಂತಿ ಕದಿರೆಯವರು ಬರೆದ ಕವನವನ್ನು ನಿಲಯದ ಎ ಗ್ರೇಡ್ ಕಲಾವಿದರಾಗಿದ್ದ ಪಂಡಿತ ವೆಂಕಟೇಶ ಗೋಟ್ಕಿಂಡಿಯವರು ಸ್ವತಃ ಹಾಡಿದ್ದರು. ಅಮ್ಮನ ಭಾಷಣಗಳು ವನಿತಾವಾಣಿಯಲ್ಲಿ ಮಾತ್ರವಲ್ಲದೆ ಅವರ ವಿದ್ಯಾರ್ಥಿಗಳ ಮೂಲಕ ಹಾಡು ನಾಟಕಗಳು ಬಾಲವೃಂದದಲ್ಲಿಯೂ ಪ್ರಸಾರಗೊಂಡಿತ್ತು. ಹಾಗಾಗಿ ಈ ಸಂದರ್ಭಗಳಲ್ಲೆಲ್ಲ ರೆಕಾರ್ಡಿಂಗ್ಗೆ ಅಮ್ಮನ ಜೊತೆಯಲ್ಲಿ ಆಕಾಶವಾಣಿಗೆ ಭೇಟಿ ಕೊಡುವ ಸದವಕಾಶ ಕೂಡ ನನ್ನದಾಗಿತ್ತು. ಮುಂದೆ ಕಾಲೇಜು ಉದ್ಯೋಗಕ್ಕೆ ಹೊರಡುವ ಗಡಿಬಿಡಿಯಲ್ಲೂ ಮುಂಜಾನೆ 6 ಗಂಟೆಯಿಂದ 9 ಗಂಟೆಯವರೆಗೆ ನಮ್ಮಲ್ಲಿ ಗಡಿಯಾರ ನೋಡುವ ಅಭ್ಯಾಸವೇ ಇರಲಿಲ್ಲ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ರೇಡಿಯೋ ಕಾರ್ಯಕ್ರಮಗಳೇ ನಮಗೆ ಸಂಗಾತಿಯಾಗಿ ಸಮಯದ ಪರಿಪಾಲನೆ ಮಾಡಲು ಸಾಧ್ಯವಾಗಿತ್ತು. ಸಂಜೆ ಮನೆಯವರೆಲ್ಲರೂ ಸೇರಿ ಆಸ್ವಾದಿಸುತ್ತಿದ್ದ ಕಾರ್ಯಕ್ರಮಗಳಲ್ಲಿ ಕೆಂಚನ ಕುರ್ಲರಿ ಪ್ರಮುಖ ಆಗಿತ್ತು. ನಮ್ಮ ತಂದೆಯವರ ಇಷ್ಟದ ಕಾರ್ಯಕ್ರಮವೂ ಇದಾಗಿದ್ದು ಯಕ್ಷಗಾನದ ಬಗ್ಗೆಯೂ ಅವರಿಗೆ ಒಲವಿತು. ನಮ್ಮ ಕೆನರಾ ಕಾಲೇಜಿನ ವಿದ್ಯಾರ್ಥಿಗಳು ಸಂಸ್ಕೃತ, ಹಿಂದಿ, ಕೊಂಕಣಿ, ಯುವವಾಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವುದು ನನಗೆ ತುಂಬಾ ಸಂತಸದ ವಿಚಾರವಾಗಿದೆ. ಇದೀಗ ನನ್ನ ರಾಗತಾನ ಪಲ್ಲವಿಯ ಮೂಲಕ ಮಂಗಳೂರು ಆಕಾಶವಾಣಿಯಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದು ಬಹಳ ಖುಷಿಯಾಗುತ್ತದೆ. ಈ ಸಂದರ್ಭವನ್ನು ಒದಗಿಸಿದ್ದಕ್ಕಾಗಿ ಮಂಗಳೂರು ಆಕಾಶವಾಣಿಗೆ ನಾನು ಆಭಾರಿಯಾಗಿದ್ದೇನೆ. 1966 ಬಿಡುಗಡೆಗೊಂಡ ಸಂಧ್ಯಾರಾಗ ಸಿನಿಮಾದ ಹಾಡೊಂದು ನನಗೆ ಬಹಳ ಇಷ್ಟವಾಗಿದ್ದು ಜಿವಿಐಯರ್ ರವರ ಸಾಹಿತ್ಯ, ಜಿಕೆ ವೆಂಕಟೇಶ್ ರವರ ಸಂಗೀತವಿದೆ. ಸಂಗೀತದ ನಾದ ದೇವತೆಗೆ ಶರಣಾಗತಿಯನ್ನು ತೋರುವ, ಗೌರವ ಸಲ್ಲಿಸುವ ಸಮರ್ಪಣಾ ಭಾವ ಇಲ್ಲಿದೆ. ಕೇಳುವವರಿಗೆ ರಸಾನುಭೂತಿಯನ್ನು ಉಂಟು ಮಾಡುವಲ್ಲಿ ಕವಿತೆಯ ಸಾರ್ಥಕ್ಯವಿದೆ ಎಂದು ಹೇಳಬಹುದು. ಮತ್ತೆ ಕಿತ್ತಡ ಆಲಿಸಿ ನನ್ನ ಮೆಚ್ಚಿನ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ನಂಬಿದೆ ನಿನ್ನ ನಾದ ದೇವತೆ.

ನಿತ್ಯೋತ್ಸವ ಕವಿ ಎಂದೇ ಜನಪ್ರಿಯರಾದ ಕವಿ ಕೆಎಸ್ ನಿಸ್ಸಾರ್ ಅಹಮದ್ರವರ ಈ ಭಾವಗೀತೆ ನಾವು ಮರೆಯಲೆತ್ನಿಸುವ ನೆನಪುಗಳ ನೆನಪನ್ನು ನೆನಪಾಗಿಸಿ ಕಾಡುವ ಗೀತೆ. ಅಂತರಂಗದ ಭಾವ ತೀವ್ರತೆ ಆಂತರ್ಯದಿಂದ ಹೊರಹೊಮ್ಮಿ ಹೊನಲಾಗಿ ಹರಿದಿದೆ. ಈ ಭಾವಗೀತೆಯಲ್ಲಿ ಅಗಲಿಕೆ ತರುವ ನೋವು, ಹಳೆಯ ನೆನಪುಗಳು ಭಾವನಾತ್ಮಕವಾಗಿ ಕಾಡುತ್ತದೆ. ಮೈಸೂರು ಅನಂತಸ್ವಾಮಿಯವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿರುವವರು ರತ್ನಮಾಲಾ ಪ್ರಕಾಶ್. ನಿಮಗೂ ಇಷ್ಟವಾಗಬಹುದಾದ ಹಾಡಿದು.

ಲೋಕದ ಜೀವಿಗಳನ್ನು ಮಂತ್ರಮುಗ್ಧರನ್ನಾಗಿ ಮಾಡುವ ಕಲೆಯೇ ಸಂಗೀತ ಕಲೆ. ತಾಯಿಯ ಜೋಗುಳದಂತೆ, ವೀಣೆಯ ಇಂಚರದಂತೆ, ಮನದ ಆಳವನ್ನು ಮತಿಸುವಂತೆ, ಚೈತನ್ಯ ರೂಪಿಯಾಗಿ ಗಾನಸುಧೆಯು ಹರಿದು ಬರಲಿ ಎಂಬ ಕವಿಯ ಆಶಯ ಇಲ್ಲಿದೆ. ಶ್ರೀಮತಿ ವಾಸಂತಿ ಕದಿರೆಯವರ ರಚನೆಯನ್ನು ಹಾಡಿದವರು ಪಂಡಿತ್ ವೆಂಕಟೇಶ ಗೋಡ್ಖಿಂಡಿ. ಕೇಳಿ ನನ್ನ ಇಷ್ಟದ ಹಾಡು.

ಕನ್ನಡದ ಆಸ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅವರ ಕಾದಂಬರಿ ಆಧಾರಿತ ಚಿತ್ರಕ್ಕೆ ಅವರದ್ದೇ ಗೀತೆಯ ಸಾಹಿತ್ಯವಿದೆ. ಇಲ್ಲಿ ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು ಕಾಣಬಹುದು. ನಿಮ್ಮ ಊಹೆ ನಿಜ. ಕಾಕನಕೋಟೆ ಸಿನಿಮಾದ ಈ ಹಾಡಿಗೆ ಅಶ್ವಥ್ ಅವರ ಸಂಗೀತವಿದ್ದು, ಹಾಡಿದವರು ಸುಲೋಚನಾ.

ನವ್ಯ ಕಾವ್ಯದ ಪಿತಾಮಹ ಎಂದೇ ಕರೆಸಿಕೊಂಡವರು ಕವಿ ಗೋಪಾಲಕೃಷ್ಣ ಅಡಿಗರು. ಆಂಗ್ಲ ಭಾಷಾ ಉಪನ್ಯಾಸಕರಾಗಿದ್ದು ಕನ್ನಡದಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿದವರು. ಈ ಕವಿತೆಯನ್ನು ಪ್ರತಿ ಬಾರಿ ಕೇಳಿದಾಗ ಕೂಡ ನಮಗೆ ಒಂದು ಹೊಸದೊಂದು ಅರ್ಥವನ್ನು ಉಂಟು ಮಾಡುವಂತ, ಹೊಸದೊಂದು ಅನುಭವವನ್ನು ತೆರೆದಿಡುವಂತ, ಹೊಸದೊಂದು ಭಾವನೆಯನ್ನು ಮೂಡಿಸುವಂತ ಮತ್ತು ಸಂಮೋಹನಗೊಳಿಸುವ ಶಕ್ತಿ ಇರುವುದನ್ನು ನಾವು ಗಮನಿಸಬಹುದು. ಮೈಸೂರು ಅನಂತಸ್ವಾಮಿಯವರ ಸಂಗೀತದ ಜೊತೆಯಲ್ಲಿ ಹಾಡಿದವರು ರತ್ನಮಾಲಾ ಪ್ರಕಾಶ್. ನಿಮಗೂ ಇಷ್ಟವಾಗಬಹುದಾದ ಹಾಡಿದು. ಯಾವ

ಮಾತುಗಳಲ್ಲಿ ಆಡಲಾಗದ ಎಷ್ಟೋ ವಿಷಯಗಳನ್ನು ಕಣ್ಣು ಹೇಳುತ್ತದೆ. ಈ ಪ್ರೇಮ ಗೀತೆಯಲ್ಲಿ ಕಣ್ಣೋಟದ ಸಂವಹನದಲ್ಲಿ ಪ್ರೀತಿಯ ಭಾಷ್ಯವನ್ನು ಕಾಣಬಹುದು. ಮನದಲ್ಲಿ ಮೂಡಿದ ಕನಸುಗಳು ಕಣ್ಣಂಚಿನ ಮಿಂಚಿನ ನೋಟದಲ್ಲಿ ಇಲ್ಲಿ ಪಡಿಮೂಡಿಹುದು. ಪ್ರೇಮಿಗಳ ಆಸೆ, ನಿರೀಕ್ಷೆ, ನಾಚಿಕೆಗಳನ್ನು ಬಣ್ಣಿಸುವ ಸುಂದರ ಚಿತ್ರಣ ಇಲ್ಲಿದೆ. 1975 ತೆರೆ ಕಂಡ ದಾರಿ ತಪ್ಪಿದ ಮಗ ಸಿನಿಮಾದ ಈ ಗೀತೆ ಇಂದಿಗೂ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ. 8 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರುವ ಗಾಯಕ ಡಾಕ್ಟರ್ ಪಿಬಿ ಶ್ರೀನಿವಾಸ್ ರವರ ಧ್ವನಿಯಲ್ಲಿ ಕೇಳಿ ನಿಮಗೂ ಇಷ್ಟವಾಗಬಹುದು. ಕಣ್ಣಂಚಿನ

ಆತ್ಮೀಯ ಕೇಳುಗರೆ, ನನ್ನ ಮೆಚ್ಚಿನ ಹಾಡುಗಳು ನಿಮಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮಂಗಳೂರು ಆಕಾಶವಾಣಿಯ 50ರ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಇಂತಹ ಒಂದು ಚೆಂದದ ಅವಕಾಶವನ್ನು ನೀಡಿದ್ದಕ್ಕಾಗಿ ಮಂಗಳೂರು ಆಕಾಶವಾಣಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ನನ್ನ ರಾಗತಾನ ಪಲ್ಲವಿಯಲ್ಲಿ ನಾನು ಕದ್ರಿ ಕಂಬ್ಳ ರೇಖಾದೇವಿ ನಿಮ್ಮೊಂದಿಗೆ. ಧನ್ಯವಾದಗಳು.

0: ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಚರಣದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು 5750004.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಆಕಾಶವಾಣಿ ಮಂಗಳೂರು, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮಿಡ್ ಡೇ ನ್ಯೂಸ್ ಕೇಳುವಿರಿ.

ಈಗ ಕೇಳಿ ಅಲ್ಕಯಾಜ್ಞಿಕ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಜುನ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುಮಾರ್ ಸಾನು ಹಾಗೂ ಪೂರ್ಣಿಮಾ ಹಾಡಿರುವ ಜುದ್ವಾ ಚಿತ್ರದ ಗೀತೆ. ದೇವ್ ಕೊಹ್ಲಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಮ್ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 12 ಸಚಿವರ ಹೆಸರುಗಳಿದ್ದು, ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ 2, ಪರಿಶಿಷ್ಟ ಪಂಗಡದ 1ಗೆ, ತಲಾ 2 ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ, 1 ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ. ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು 2 ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ಧತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53 ರೂಪಾಯಿ 50 ಪೈಸೆಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2 ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:40.

0: ಎಂಡ್ಗಳು, ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಹಲೋ ಡ್ಯಾಡಿ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮೋನಿಕಾ ದತ್.
1: ನೌಕರಿಗೆ ದಿನ ರಜಾ,

ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಈಗ ಕೇಳಿ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹೊಸ ರಾಗ ಚಿತ್ರದ ಗೀತೆ. ಶ್ಯಾಮ್ ಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಪಿ ಕುಮಾರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಘವೇಂದ್ರ ರಾಜ್ಕುಮಾರ್, ಸಂಗೀತ ಕಟ್ಟಿ ಹಾಗೂ ಸಂಗಡಿಗರು ಹಾಡಿರುವ ಕಲ್ಯಾಣ ಮಂಟಪ ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 3:13.

ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಬ್ರಹ್ಮಾವರ ಠಾಣಾ ಸರಹದ್ದಿನ ಬಾರ್ಕೂರು ಗ್ರಾಮದ ನಿವಾಸಿ ಪ್ರತಾಪ್ ಕುಮಾರ್ ಶೆಟ್ಟಿ ಎಂಬುವವರು 2026 ಏಪ್ರಿಲ್ 13 ತಾರೀಕಿನ ನಂತರ ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಕಾಣೆಯಾದ ವ್ಯಕ್ತಿಗೆ ಸಂಬಂಧಿಸಿದ ವಸ್ತುಗಳು, ಪ್ಯಾಂಟ್, ಶರ್ಟ್, ಚಪ್ಪಲಿ ಮತ್ತು ಮೊಬೈಲ್ಗಳು ಕಾಡೂರು ಹೊಳೆಯ ಬಳಿ ಪತ್ತೆಯಾಗಿವೆ ಎಂದು ತಿಳಿದುಬಂದಿದೆ. ಕಾಣೆಯಾದ ವ್ಯಕ್ತಿಯ ಚಹರೆ ಹೇಗಿದೆ? ವಯಸ್ಸು 42 ವರ್ಷ, 5 ಅಡಿ ಎತ್ತರ, ಗೋಧಿ ಬಣ್ಣ, ದುಂಡು ಮುಖ, ಮಾತನಾಡುವ ಭಾಷೆ ಕನ್ನಡ, ಹಿಂದಿ, ತಮಿಳು.

ಮತ್ತು ಮೊಬೈಲ್ಗಳು ಕಾಡೂರು ಹೊಳೆಯ ಬಳಿ ಪತ್ತೆಯಾಗಿವೆ ಎಂದು ತಿಳಿದುಬಂದಿದೆ. ಕಾಣೆಯಾದ ವ್ಯಕ್ತಿಯ ಚಹರೆ ಹೇಗಿದೆ? ವಯಸ್ಸು 42 ವರ್ಷ, 5 ಅಡಿ ಎತ್ತರ, ಗೋಧಿ ಬಣ್ಣ, ದುಂಡು ಮುಖ, ಮಾತನಾಡುವ ಭಾಷೆ ಕನ್ನಡ, ಹಿಂದಿ, ತಮಿಳು. ಕಾಣೆಯಾದ ವ್ಯಕ್ತಿಯ ಬಗ್ಗೆ ಮಾಹಿತಿ ದೊರೆತಲ್ಲಿ ಈ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಲು ಕೋರಲಾಗಿದೆ. ಸಂಪರ್ಕಿಸಬೇಕಾದ ಸಂಖ್ಯೆ 241-0444. ಎಸ್ಟಿಡಿ ಕೋಡ್ 0820. ಮೊಬೈಲ್ ಸಂಖ್ಯೆ 9480804553. ಪ್ರಕಟಣೆ ಕೇಳಿದಿರಿ.

ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 ಎಫ್ಎಂ ಟೆಲಿಕ್ವಿಜ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611. ನಮ್ಮ ಎಸ್ಟಿಡಿ ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಗ್ಗೆ 11:30 to 12:30. ಕೇಳುಗರೇ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೇಗಿದೆ. ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30 ಹಿಂದಿ ಪಾಠ. ನಡೆಸಿಕೊಡುವವರು ಸಾಕ್ಷಿ ಶಿವಲ್ಕರ್, ಭಾಗವಹಿಸುವವರು ಅಂಜಲಿ ಪಾಟಣ್ಕರ್. 5:45 ಹಿಂದಿ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಡಾಕ್ಟರ್ ಬಿ ಬಂಜಾನಾಯಕ್ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಅವರೊಂದಿಗೆ ಸಂದರ್ಶನ. ವಿಷಯ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಯ ತರಬೇತಿ ಕಾರ್ಯಾಗಾರ.

ಬಳಿಕ ಮಂಗಳೂರಿನ ದಾಕ್ಷಾಯಣಿ ವಿಶ್ವೇಶ್ವರ ಭಟ್ ಅವರಿಂದ ಬೋನ್ಸಾಯಿ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಯುವವಾಣಿ. ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ, ಬಳಿಕ ದೀಕ್ಷಿತಾ ಕೊಳ್ಳಿಯೂರು ಅವರಿಂದ ಭಾಷಣ, ಮದುವೆಯೊಳಗೊಂದು ಇಣುಕು ನೋಟ. 8:30 ತುಳು ಕಾರ್ಯಕ್ರಮ, ಅನಿತಾ ಪೂಜಾರಿ ತಾಕೋಡೆ ಅವರಿಂದ ಸ್ವರಚಿತ ಕವನ ವಾಚನ. 9:15 ಸ್ಪಾಟ್ಲೈಟ್, 9:30 ಕನ್ನಡ ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸಿವಿ ಕಿಟ್ಟಪ್ಪ ಅವರಿಂದ ಹಾಡುಗಾರಿಕೆ, 10:30 ಹಿಂದಿ ಚಿತ್ರಗೀತೆಗಳು, 11:05 ವಾರ್ತಾ ಪ್ರಸಾರ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಈಗ ಸಮಯ 3:18. ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ಶ್ರೋತೃಗಳಿಗೆಲ್ಲ ಪ್ರೀತಿಯ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್ಸ್, 1089 ಕಿಲೋಹರ್ಟ್ಸ್, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಂಜೆಯ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ಈ ಪ್ರಸಾರ ಕಾರ್ಯದಲ್ಲಿ ನಾನು ಸಿದ್ದಕಟ್ಟೆ ಮಲ್ಲಿಕಾ ಅಜಿತ್ ಶೆಟ್ಟಿ. ಕೇಳುಗರೆ, ಇದೀಗ ಕನ್ನಡ ಚಿತ್ರಗೀತೆಗಳು. ಹೊಂಬಿಸಿಲೋ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ, ಗೀತಪ್ರಿಯ ಅವರ ರಚನೆ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಇದೀಗ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಹೃದಯ ಹಾಡಿತು ಚಿತ್ರದ ಗೀತೆ, ರಚನೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ದೇವನ್ ಮತ್ತು ನಂದಿತಾ ಅವರ ಧ್ವನಿಗಳಲ್ಲಿ ಇದೀಗ ಕೇಳಿ ಯಜಮಾನ ಚಿತ್ರದ ಗೀತೆ. ಗೀತೆ ರಚನೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

ಚಿತ್ರ ಅವರ ಧ್ವನಿಯಲ್ಲಿ ಇದೀಗ ಸ್ವಾತಿ ಚಿತ್ರದ ಗೀತೆ, ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ಎಂ ಕೀರವಾಣಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರಾವಣ ಬಂತು ಚಿತ್ರದ ಗೀತೆ. ಹಾಡಿರುವ ಗಾಯಕ ಜೋಡಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ, ಅಂದರೆ ನಾಳೆ ಬೆಳಿಗ್ಗೆ 11:30 to 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ, ಅಂದರೆ ನಾಳೆ ಬೆಳಿಗ್ಗೆ 11:30 to 12:30. ಕೇಳುಗ್ರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮುಂದಿನ ಕಾರ್ಯಕ್ರಮ ಇದೀಗ.
4: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ಸಾಕ್ಷಿ ಶಿವಲ್ಕರ್,
0: ಭಾಗವಹಿಸುವವರು
2: ಅಂಜಲಿ ಪಾಟಣ್ಕರ್.
1: ನಮಸ್ಕಾರ ನಮಸ್ಕಾರ ಶ್ರೋತಾ, ಆಜ್ ಕೆ ಹಿಂದಿ ಪಾಠ ಮೇ ಅಂಜಲಿ ಆಪ್ ಸಭಿ ಕಾ ಮನಪೂರ್ವಕ ಸ್ವಾಗತ್ ಕರ್ತಿ ಹೂ. ಸಂತ ಮೀರಾಬಾಯಿ ಮಧ್ಯಕಾಲೀನ ಆಧ್ಯಾತ್ಮಿಕ ಕವಯತ್ರಿ ಔರ್ ಮಹಾನ್ ಕೃಷ್ಣ ಭಕ್ತ ಥಿ. ವೇ ಭಕ್ತಿ ಆಂದೋಲನ್ ಕೆ ಸಬ್ಸೆ ಲೋಕಪ್ರಿಯ ಸಂತೋ ಮೇ ಸೇ ಏಕ್ ಥಿ. ಉನ್ಹೊನೆ ಅಪ್ನಿ ಭಕ್ತಿ ಸೇ ಪೂರಿ ದುನಿಯಾ ಕೋ ಭಕ್ತಿ ಕಾ ಮಹತ್ವ ಬತಾಯಾ ಹೇ. ಪಿಛ್ಲೆ ಪಾಠ ಮೇ ಹಮ್ ಸುನ್ ರಹೇ ಥೇ ಮಹಾನ್ ಕೃಷ್ಣ ಭಕ್ತ ಸಂತ ಮೀರಾಬಾಯಿ ಕೆ ಜೀವನ್ ಔರ್ ಉನ್ಕಿ ರಚನಾವೋ ಕೆ ಬಾರೆ ಮೇ ಅಧ್ಯಾಪಿಕಾ ಸಾಕ್ಷಿ ಶಿವಲ್ಕರ್ ಸೇ. ಆಜ್ ಕೆ ಪಾಠ ಮೇ ಉನ್ಕಿ ಔರ್ ರಚನಾವೋ ಕಾ ಹಮ್ ಆನಂದ ಲೇಂಗೆ. ನಮಸ್ಕಾರ ಮೇಡಮ್.
3: ನಮಸ್ಕಾರ
1: ಮೇಡಮ್. ಪಿಛ್ಲಿ ಬಾರ್ ಆಪ್ ಸಂತ ಮೀರಾಬಾಯಿ ಕೆ ಜೀವನ್ ಔರ್ ಉನ್ಕಿ ರಚನಾವೋ ಕೆ ಬಾರೆ ಮೇ ಬತಾ ರಹಿ ಥಿ.
3: ಹಾಂ, ಮೀರಾಬಾಯಿ ಕಿ ರಚನಾಯೇ ಬಹುತ್ ಲೋಕಪ್ರಿಯ ಹೇ. ಉನ್ಮೇ ಸೇ ಕುಚ್ ಆಜ್ ಹಮ್ ಪಡೆಂಗೆ. ಅಂಜಲಿ, ಮೀರಾಬಾಯಿ ಕಿ ಯೇ ರಚನಾ ಜರಾ ಪಡೋ ತೋ.
1: ಜಿ ಹಾಂ. ಭಜ ಮನ ಚರಣ ಕವಲ ಅವಿನಾಶಿ, ಭಜ ಮನ ಚರಣ ಕವಲ ಅವಿನಾಶಿ, ಜೇತಾಯಿ ದಿಸೆ ಧರಣಿ ಗಗನ ವಿಚ ತೇತಾ ಸಬ ಉಠ ಜಾಸಿ. ಇಸ ದೇಹಿ ಕಾ ಗರಬನ ಕರ್ಣ, ಇಸ ದೇಹಿ ಕಾ ಗರಬನ ಕರ್ಣ, ಮಾಟಿ ಮೇ ಮಿಲ ಜಾಸಿ. ಯೋ ಸಂಸಾರ ಚಹರ ಕೀ ಬಾಜಿ, ಯೋ ಸಂಸಾರ ಚಹರ ಕೀ ಬಾಜಿ, ಸಾಜ ಪಡ್ಯಾ ಉಠ ಜಾಸಿ. ಕಹಾ ಭಯೋ ಹೇ ಭಗವಾ ಪಹರಯಾ, ಕಹಾ ಭಯೋ ಹೇ ಭಗವಾ ಪಹರಯಾ, ಘರತಜ ಭಯ ಸನ್ಯಾಸಿ. ಜೋಗಿ ಹುಯಿ ಜುಗತಿ ನಹಿ ಜಾನಿ, ಜೋಗಿ ಹುಯಿ ಜುಗತಿ ನಹಿ ಜಾನಿ, ಉಲಟಿ ಜನ್ಮ ಫಿರ ಆಸಿ. ಅರಜ ಕರೂ ಅಬಲಾ ಕರ ಜೋರೆ, ಅರಜ ಕರೂ ಅಬಲಾ ಕರ ಜೋರೆ, ಸ್ಯಾಮ ತುಮ್ಹಾರಿ ದಾಸಿ. ಮೀರಾ ಕೆ ಪ್ರಭು ಗಿರಿಧರ ನಾಗರ, ಮೀರಾ ಕೆ ಪ್ರಭು ಗಿರಿಧರ ನಾಗರ, ಕಾಟೋ ಜಮಕಿ ಫಾಸಿ.
3: ಮೀರಾಬಾಯಿ ಇಸ್ ಪದ್ಮೆ ಕಹತಿ ಹೇ ಕಿ, ಹೇ ಮನ್, ತು ಕಭಿ ನಷ್ಟ ನಾ ಹೋನೆ ವಾಲೆ ಭಗವಾನ್ ಕೆ ಚರಣೋ ಮೇ ಧ್ಯಾನ ಧರಾ ಕರ್. ತುಜೆ ಇಸ್ ಧರ್ತಿ ಔರ್ ಆಸ್ಮಾ ಕೆ ಬೀಚ್ ಜೋ ಕುಚ್ ದಿಖಾಯಿ ದೇ ರಹಾ ಹೇ ಇಸ್ಕಾ ಅಂತ ಏಕ್ ದಿನ ನಿಶ್ಚಿತ್ ಹೇ. ಯ ಜೋ ತುಮಾರಾ ಶರೀರ್ ಹೇ ಇಸ್ ಪರ್ ಬೇಕಾರ ಮೇ ಹಿ ಘಮಂಡ್ ಕರ್ ರಹೇ ಹೋ, ಯ ಭೀ ಏಕ್ ದಿನ ಮಿಟ್ಟಿ ಕೆ ಸಾಥ್ ಮಿಲ್ ಜಾಯೇಗಾ. ಯ ಸಂಸಾರ ಚೌಸರ್ ಕೆ ಖೇಲ್ ಕಿ ತರಹ ಹೇ, ಬಾಧಿ ಶಾಮ್ ಕೋ ಖತ್ಮ ಹೋ ಜಾತಿ ಹೇ. ಉಸಿ ಪ್ರಕಾರ ಯ ಸಂಸಾರ ನಷ್ಟ ಹೋನೆ ವಾಲಾ ಹೇ. ಭಗವಾನ್ ಕೋ ಪ್ರಾಪ್ತ ಕರ್ನೆ ಕೆ ಲಿಯೇ ಭಗವಾ ವಸ್ತ್ರ ಧಾರಣ ಕರ್ನಾ ಕಾಫಿ ನಹೀ ಹೇ. ಇಸ್ಕೆ ಸಾಥ್ ಹಿ ಮೀರಾ ನೆ ಇಸ್ ಪದ ಕೆ ಮಾಧ್ಯಮ ಸೆ ಲೋಗೋಂ ಕೋ ಯಹ ಭೀ ಬತಾನೆ ಕಿ ಕೋಶಿಶ್ ಕಿ ಹೈ ಕಿ ಸನ್ಯಾಸಿ ಬನ್ನೆ ಸೆ ನ ಹಿ ಈಶ್ವರ ಮಿಲ್ತಾ ಹೇ, ನ ಜೀವನ್ ಮರಣ ಕೆ ಇಸ್ ಚಕ್ಕರ್ ಸೆ ಮುಕ್ತಿ ಮಿಲ್ ಪಾತಿ ಹೇ. ಇಸ್ಲಿಯೆ ಅಗರ್ ಈಶ್ವರ ಕೋ ಪ್ರಾಪ್ತ ಕರ್ನೆ ಕಿ ಯುಕ್ತಿ ನಹಿ ಅಪನಾಯಿ ತೋ ಇಸ್ ಸಂಸಾರ ಮೇ ಫಿರ್ ಸೆ ಜನ್ಮ ಲೇನಾ ಪಡೆಗಾ. ಮೀರಾಬಾಯಿ ನೆ ಅಪ್ನೆ ಪ್ರಭು ಸೆ ಹಾಥ್ ಜೋಡ್ಕರ್ ವಿನಂತಿ ಕರ್ತೆ ಹುಯೆ ಕಹಾ ಹೇ ಕಿ ಮೈ ತುಮಾರಿ ದಾಸಿ ಹೂ, ಕೃಪಯಾ ಮುಜೆ ಜನ್ಮ ಮರಣ ಕೆ ಚಕ್ರ ಸೆ ಮುಕ್ತಿ ದಿಲ್ವಾಓ.
0: ಮೇಡಮ್, ಕ್ಯೂ ನಾ ಅಬ್ ಹಮ್ ಏಕ್ ಮೀರಾಬಾಯಿ ಕಾ ಭಜನ್ ಸುನೆ.
3: ಬಿಲ್ಕುಲ್.

0: ಆಕಾಶವಾಣಿ ಮಂಗಳೂರು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಹಿಂದಿ ಚಿತ್ರಗೀತೆಗಳು. ಶುದ್ಧ ಚಿತ್ರಕ್ಕಾಗಿ ಸಚೇತ್ ಟಂಡನ್ ಪರಂಪರಾ ಟಂಡನ್ ಮತ್ತು ಸಚಿನ್ ಜಿಗರ್ ಹಾಡಿರುವ ಗೀತೆ. ಕೌಸರ್ ಮುನೀರ್ ಅವರ ರಚನೆಯದು, ಸಂಗೀತ ಸಚಿನ್ ಜಿಗರ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈಗ 6:10 ಭಕ್ತಿಗೀತೆಗಳು, ಜಿಲ್ಲಾ ವಾರ್ತಾಪತ್ರ, 6:30, 6:50 ಕೃಷಿರಂಗ, ಡಾಕ್ಟರ್ ಬಿ ಮಂಜಾನಾಯ್ಕ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ ಇವರೊಂದಿಗೆ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಯ ತರಬೇತಿ ಕಾರ್ಯಾಗಾರ ಕುರಿತು ಸಂದರ್ಶನ ಕೇಳುವಿರಿ. ಅಬಳಿಕ ಮಂಗಳೂರಿನ ದಾಕ್ಷಾಯಿಣಿ ವಿಶ್ವೇಶ್ವರ ಭಟ್ ಅವರಿಂದ ಬೋನ್ಸಾಯಿ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಯುವವಾಣಿ, ಅನ್ನಪೂರ್ಣ ಎನ್ಕುತ್ತಾಜಿ ಅವರಿಂದ ಕವನ ವಾಚನ, ಬಳಿಕ ದೀಕ್ಷಿತ ಕೋಳೂರು ಅವರಿಂದ ಭಾಷಣ, ಮದುವೆಯೊಳಗೊಂದು ಇಣುಕು ನೋಟ. 8:30 ತುಳು ಕಾರ್ಯಕ್ರಮ, ಅನಿತಾ ಪೂಜಾರಿ ತಾಕೋಡೆ ಅವರಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ,

10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸಿವಿ ಕಿಟ್ಟಪ್ಪ ಅವರಿಂದ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು: ಬೆಳಿಗ್ಗೆ 6:10ಕ್ಕೆ ವಂದನ ಭಕ್ತಿಗೀತೆಗಳು, 6:30ಕ್ಕೆ ಚಿಂತನ ಜ್ಯೋತಿ ಮಹಾದೇವ್ ಅವರಿಂದ, 6:40ಕ್ಕೆ ತತ್ವಪದ, 6:45ಕ್ಕೆ ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್, ರೈತರಿಗೆ ಸಲಹೆ 6:50ಕ್ಕೆ, 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ಸಿಂಚನ, ಅಲರ್ಜಿ ಸಮಸ್ಯೆಗಳು ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಇಲ್ಲಿನ ಡಾಕ್ಟರ್ ಸದಾನಂದ ಭಟ್ ಅವರೊಂದಿಗೆ ಸಂದರ್ಶನ, 7:45ಕ್ಕೆ ರಾಗರಂಜನೆ ಕನ್ನಡ ಚಿತ್ರಗೀತೆಗಳು, 9:00ಕ್ಕೆ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:20ಕ್ಕೆ ಹಿಂದಿ ಚಿತ್ರಗೀತೆಗಳು, 10:00ಕ್ಕೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, 10:30ಕ್ಕೆ ಹೃದಯರಾಗ, ಕೇಳುಗರ ಕೋರಿಕೆಯನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುಶ್ರೀ ನಾರಾಯಣ್ ಅವರ ಗಾಯನ, ಇದರಲ್ಲಿ ರಾಗ್ ಜೋನ್ಪುರಿ ಕೇಳುವಿರಿ. 12:05ಕ್ಕೆ ವನಿತಾ ವಿಹಾರ, ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರ.

0: ಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ. ದಿಗ್ವಿಜಯ್ ಬಿ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು ಕುರಿತು ಎಸ್ಜಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ಎಂ ರವಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ. ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಭಜನ್ಸ್ ಪ್ರಸಾರವಾಗಲಿದೆ. ಇನ್ನು ಸಂಜೆ 5:00 ಹಿಂದಿ ಚಿತ್ರಗೀತೆಗಳು. 5:30 ಸಂಸ್ಕೃತ ಪಾಠ. ಗುರುಗಳು ಮಾಧವ ಅಡಿಗ, ವಿದ್ಯಾರ್ಥಿಗಳು ಪ್ರಣೀತಾ ಮತ್ತು ಪನ್ನಗಮಯ್ಯ. 6:30 ಅವಲೋಕನ. 6:50 ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಶಾಂಭಟ್ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನೇ ಭಟ್. 8:00 ಯುವವಾಣಿ. ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ದಿನೇಶ್ ಆಚಾರ್ಯ ಚೆಂಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. 8:30 ಬಸವಣ್ಣ ಇವರ ಬಗ್ಗೆ ಮಾತನಾಡುತ್ತಾರೆ ಯೋಗೇಶ್ ಕೈರೋಡಿ. 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಪ್ರಸಾರವಾಗಲಿದೆ. ಕ್ವಿಜ್ ಮಾಸ್ಟರ್ ಸಂದೀಪ್ ಶಣೆ, ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. Prime Minister Narendra Modi and President of Myanmar U May Aung Lai held detailed talks on the entire gamut of bilateral issues in New Delhi today. The discussions covered trade, defence, border management, culture, among other areas of interest. Briefing media after the talks, Foreign Secretary Vikram Misri said both sides express interest in forging closer cooperation, particularly in the areas of trade and investment, development cooperation, health, education and energy. He said both sides underlined the importance of connectivity and agreed to work as quickly as possible towards completion of Kaladan multimodal transit transport project.
2: Both sides underscored the importance of preventing the misuse of sovereign territory for activities inimical to their security interests. Overall, this visit by the President has once again reaffirmed the shared commitment of both sides to deepen their long-standing partnership and to work together for mutual benefit, growth and prosperity in the region.
1: Mr. Misri said, Myanmar sits at the confluence of India's neighbourhood first, Act East, as well as Mahasagar and Indo-Pacific policies. The President of Myanmar will meet President Draupadi Murmu at Rashtrapati Bhavan this evening. He is also scheduled to visit the Light and the Lotus, Relics of the Awakened One exhibition at Rai Pithora Cultural Complex in the national capital. President Liang will travel to Mumbai tomorrow for business and industry interactions and site visits. The India-Oman Comprehensive Economic Partnership Agreement, CEPA, has come into force today. Commerce and Industry Minister Piyush Goyal said the CEPA will deepen the economic and strategic ties between the two nations. Addressing media in New Delhi, Mr. Goyal said that CEPA is not simply a trade agreement, it is a statement of civilizational trust.
3: I am confident that this comprehensive agreement will add a new momentum to our ties with Oman. From day one, India will secure duty-free access on 98% of Oman's tariff lines, covering over 99% of India's exports to Oman. SEPA is a blueprint of our shared future.
1: Prime Minister Narendra Modi today shared an article written by Mr. Goyal on the India-Oman Comprehensive Economic Partnership Agreement.

ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಅದ್ಯ ಕ್ರಿಯಾನ್ವಿತಃ ಅಭವತ್. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ್ ಗೋಯಲಃ ಅವೋಚತ್ ಯತ್ ಅಯಂ ಸಂಧಿಃ ದೇಶದ್ವಯಸ್ಯ ಆರ್ಥಿಕ ರಣನೀತಿಕ ಸಂಬಂಧಾನ್ ದೃಢಯಿಷ್ಯತಿ. ಏಕಸ್ಮಿನ್ ರಾಷ್ಟ್ರೀಯ ದೈನಿಕ್ ಪತ್ರೆ ಪ್ರಕಾಶಿತೆ ಲೇಖೆ ಶ್ರೀ ಗೋಯಲಃ ಅವೋಚತ್ ಯತ್ ಅಯಂ ನಿಧಿ ನೂತನಾಪಣಂ ಉದ್ಘಾಟಯಿಷ್ಯತಿ. ಅನೇನ ನಿರ್ಯಾತೆ ವೃದ್ಧಿ ಭವಿಷ್ಯತಿ, ನಿವೇಶಃ ಅಪಿ ವೃದ್ಧಿಂ ಯಾಸ್ಯತಿ. ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧೇಃ ಅಂತರ್ಗತಂ ಭಾರತೀಯ ನಿರ್ಯಾತಕೇಭ್ಯ ಓಮಾನೆ ಉತ್ಪಾದ ಸಮೂಹೇಷು ವಿಪಣೌ ಪ್ರತಿಶತಂ ಅಷ್ಟನವತಿಮಿತ ಶುಲ್ಕ ಮುಕ್ತಿ ಕಾರ್ಯಾನುಮತಿ ಭವಿಷ್ಯತಿ. ಶ್ರೀ ಗೋಯಲೇನ ಉಕ್ತಂ ಯತ್ ಅನೇನ ಆಜೀವಿಕಾ ಸಂವರ್ಧನಾಯ ವಿದ್ಯಾರ್ಥಿಭ್ಯ ಶ್ರಮಿಕೇಭ್ಯ ಮಹಿಳಾಭ್ಯ ಕೃಷಕೇಭ್ಯ ಮತ್ಸ್ಯಜೀವಿಭ್ಯ ಸೂಕ್ಷ್ಮ ಲಘು ಮಧ್ಯಮ ಉದ್ಯೋಗೇಭ್ಯ ಚ ಮಹತ್ವಪೂರ್ಣ ರೂಪೇಣ ಲಾಭೋ ಭವಿಷ್ಯತಿ.
1: I am confident that this comprehensive agreement
2: हमें विश्वास है कि व्यापक समझौता ओमान के साथ हमारे संबंधों को नई गति प्रदान करेगा. पहले दिन से ही भारत को ओमान की 98% उत्पाद श्रेणियों में शुल्क मुक्त पहुंच प्राप्त होगी और इससे भारत के ओमान को होने वाले 99% से अधिक निर्यात को लाभ मिलेगा. व्यापक आर्थिक साझेदारी समझौता CEPA हमारे साझा भविष्य की रूपरेखा है.
1: Of our shared future.
0: ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾಯಾಹ ಷಟ್ ವರ್ಷಾಣಿ ಪೂರ್ಣಾನಿ ಅಭವನ್. ಶ್ರೀ ಮೋದಿ ಅಸ್ಯಾಹ ಯೋಜನಾಯಾಹ ಪ್ರಶಂಸಾಂ ವಿಧಾಯ ಅವದತ್ ಯತ್ ಪಿಎಂ ಸ್ವನಿಧಿ ಯೋಜನೆಯ ಪ್ರತಿಭೂತಿಂ ವಿನಾ ಋಣ ಪ್ರದಾನಂ ವಿತ್ತೀಯ ಸಮಾವೇಶನಂ ಅಪಿ ಚ ವಿಕಾಸಸ್ಯ ನವೀನ ಅವಸರಾಃ ಪ್ರದತ್ತಾಃ ಯೇನ ಲಕ್ಷಶಃ ಪಥ ವಿಕ್ರೇತಿ ಜನಾನಾಂ ಜೀವನೆ ಉನ್ನತಿಃ ಸಮಾಗತ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅದ್ಯ ಮಂತ್ರಿಮಂಡಲಸ್ಯ ವಿಸ್ತಾರಂ ಅಕರೋತ್. ರಾಜ್ಯಪಾಲಃ ಆರ್.ಎನ್. ರವಿಃ ಕೋಲ್ಕತ್ತಾಯಾಃ ಲೋಕಭವನೆ ಆಯೋಜಿತೆ ಸಮಾರೋಹೆ 35 ನೂತನ ಮಂತ್ರಿಭ್ಯಃ ಪದಸ್ಯ ಗೋಪನೀಯತಾಯಾಃ ಚ ಶಪಥಗ್ರಹಣಂ ಕಾರಿತವಾನ್. ಸಮಾರೋಹೆ ಮುಖ್ಯಮಂತ್ರಿವರ್ಯೇಣ ಸಹ ಅನ್ಯ ವರಿಷ್ಠನೇತಾರಃ ಅಪಿ ಉಪಸ್ಥಿತಾಃ ಆಸನ್. ನವನಿಯುಕ್ತಮಂತ್ರಿಭ್ಯಃ ವಿಭಾಗಾನಾಂ ಆವಂಟನಂ ಅನಂತರಂ ಭವಿಷ್ಯತಿ. ಶಪಥಗ್ರಹಣ ಸಮಾರೋಹೆ ಸ್ವಪ್ನದಾಸ ಗುಪ್ತಾ ಅರ್ಜುನಸಿಂಹ ತಾಪಸರಾಯಃ ಶಕರಘೋಷಃ ಚ ಶಪಥವಚನಂ ಸ್ವೀಕೃತವಂತಃ. ಸಂಸ್ಕೃತವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಭಾರತ ಆಸ್ಟ್ರೇಲಿಯಾ ದೇಶಯೋಃ ರಕ್ಷಾಮಂತ್ರಿಣೋಃ ದ್ವಿತೀಯ ಸಂವಾದೋಪವೇಶನಂ ರಾಜಧಾನ್ಯಾಂ ನವದಿಲ್ಯಾಂ ಅಭವತ್. ರಕ್ಷಾಮಂತ್ರಿ ರಾಜನಾಥ ಸಿಂಹ ಅಥ ಚ ಆಸ್ಟ್ರೇಲಿಯಾ ದೇಶಸ್ಯ ಉಪಪ್ರಧಾನಮಂತ್ರಿ ರಕ್ಷಾಮಂತ್ರಿ ಚ ರಿಚರ್ಡ್ ಮಾಲ್ ಸಹ ಉಪವೇಶನಸ್ಯ ಅಧ್ಯಕ್ಷತಾಂ ಕೃತವಂತೌ. ಸಿಂಹೇನ ಪ್ರೋಕ್ತಂ ಯತ್ ಉಪವೇಶನಾವಧೌ ಭಾರತ ಆಸ್ಟ್ರೇಲಿಯಾ ದೇಶಯೋರ್ಮಧ್ಯೆ ಸುರಕ್ಷಾ ಸಂಬಂಧ ಸುದೃಢ ಅಭವತ್. ಶ್ರೀ ಮಾಲ್ ಸಹ ಅವಾದೀತ್ ಯತ್ ಆಸ್ಟ್ರೇಲಿಯಾ ಭಾರತ ದೇಶೌ ರಕ್ಷಾ ಸಹಭಾಗಿತಾಂ ಸುದೃಢ ಅಕುರುತಾಂ. ದೇಶದ್ವಯಂ ಸಾಮುದ್ರಿಕ ಕ್ಷೇತ್ರೆ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ. ವಾರ್ತಾಯಾಂ ದ್ವಿಪಕ್ಷೀಯ ರಕ್ಷಾ ಸಹಯೋಗ ವಿಷಯೆ ಪ್ರಗತಿಃ ಸಮೀಕ್ಷಿತಾ. ಯಯಾ ಸಹಭಾಗಿತಾಯಾಃ ನೂತನ ಮಾರ್ಗಸ್ಯ ಅನ್ವೇಷಣಂ ಭವಿಷ್ಯತಿ. ಜಲಶಕ್ತಿ ಮಂತ್ರಿ CR ಪಾಟೀಲಃ ವಿಜ್ಞಾನ ಪ್ರೌದ್ಯೋಗಿಕಿ ಮಂತ್ರಿ ಜಿತೇಂದ್ರ ಸಿಂಹಃ ಚ ಅದ್ಯ ರಾಜಧಾನ್ಯಾಂ ನವದಿಲ್ಯಾಂ ಜಲಾನುಸಂಧಾನ ವಿಕಾಸ ಸಂಬದ್ಧಾಂ ಏಕಾಂ ಕಾರ್ಯಶಾಲಾಂ ಉದ್ಘಾಟಿತವಂತೌ. ಅತ್ರಾವಸರೆ ಶ್ರೀ ಪಾಟೀಲಃ ಅವದತ್ ಯತ್ ಅಸ್ಯಾಂ ಕಾರ್ಯಶಾಲಾಯಾಂ ಜಲಸಂಕಟಸ್ಯ ಸಮಾಧಾನೇಷು ವ್ಯಾಪಕ ವಿಚಾರ ವಿಮರ್ಶೋ ವಿಧೀಯತೆ. ಅಸ್ಮಿನ್ ಅವಸರೆ ಜಲಶಕ್ತಿ ಮಂತ್ರಾಲಯೇನ ಇಸರೋ ಇತಿ ಭಾರತೀಯಾಂತರಿಕ್ಷಾನುಸಂಧಾನ ಸಂಘಟನೇನ ಚ ಜಲಸಂಸಾಧನಾನಾಂ ಆಕಲನಾಯ ಪ್ರಬಂಧನಾಯ ಚ ಉಪಗ್ರಹಾಧಾರಿತಾನುಪ್ರಯೋಗಂ ಉನ್ನತ ಪ್ರೌದ್ಯೋಗಿಕೀಂ ಚ ದೃಢಯಿತುಂ ಸಂಧಿಃ ಹಸ್ತಾಕ್ಷರಿತಃ. ವ್ಯಾವಸಾಯಿಕ ಪ್ರತಿಷ್ಠಾನೇಷು ಪ್ರಯುಜ್ಯಮಾನಸ್ಯ 19 ಕಿಲೋಗ್ರಾಮ ಭಾರಮಿತಸ್ಯ LPG ಇತಿ ವಾತಿಭಾಂಡಸ್ಯ ಮೂಲ್ಯೆ ವೃದ್ಧಿಃ ಸಂಜಾತಾ. ಪರಂ ಗೃಹೇಷು ಪ್ರಯುಜ್ಯಮಾನಸ್ಯ LPG ಇತಿ ವಾತಿಭಾಂಡಸ್ಯ ಮೂಲ್ಯೆ ಪರಿವರ್ತನಂ ನೈವ ಕೃತಂ. ಅವಧೇಯಂ ಯತ್ ವೈಶ್ವಿಕ ಪರಿದೃಶ್ಯೆ ತೈಲಮೂಲ್ಯೇಷು ಅಸ್ಥಿರತಾ ಕಾರಣೇನ ಇಯಂ ವೃದ್ಧಿಃ ಜಾತಾ. ಪಶ್ಚಿಮೇಷ್ಯಾಮಯಾಂ ಅಮೆರಿಕಾ ಇರಾನಯೋಃ ಗತಿರೋಧ ಅಪಿ ಅಪರಂ ಮೂಲ್ಯವೃದ್ಧಿ ಕಾರಣಂ ವರ್ತತೆ. ವಸ್ತು ಸೇವಾ ಕರಸ್ಯ ಸಕಲ ಸಂಗ್ರಹ ವಿಗತ ಮಾಸೆ 3.2% ಸಂವರ್ಧ್ಯ 1,94,000 ಕೋಟಿ ರೂಪ್ಯಕಾಧಿಕ ಅಭವತ್.

ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಜಿಲ್ಲೆಗಳಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಹಾಗೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒತ್ತು ನೀಡಿ ಅಭಿಯಾನ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಫಲ ತಲುಪಿಸಲು 17 ಇಲಾಖೆಗಳ ಸಹಯೋಗದಲ್ಲಿ ಗ್ರಾಮ ಉತ್ಕರ್ಷ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿ ಜನ್ ಭಾಗಿದಾರಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದ ಕಾರ್ಯ ಅತ್ಯಂತ ಮಹತ್ವದ್ದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಸಿಕೆ ಮಲ್ಲಪ್ಪ ಹೇಳಿದ್ದಾರೆ. ಮುಂಡಗೋಡ್ ತಾಲೂಕು ಕಾತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿಪಡಿಸುವುದು ಆದ್ಯತೆ ಎಂದರು. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಮಗ್ರ ಬೆಳವಣಿಗೆ, ಪೌಷ್ಟಿಕ ಆಹಾರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ತಾಯಿ ಮಕ್ಕಳ ಆರೈಕೆಗೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿಯ ಲಮಾಣಿ ಚಾಳ್ ಪ್ರದೇಶದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ನಿರ್ಮಿಸಲಾದ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸುವಾಗ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಭೇಟಿ ಮಾಡಿ ಸಾಂತ್ವನ ತಿಳಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ

0: ಲಕ್ಷ್ಮೀಪ್ರಿಯ ಇದ್ದರು. ಮಳೆಗಾಲದ ಆರಂಭಕ್ಕೂ ಮುನ್ನ ಜಲಮೂಲಗಳ ಲಭ್ಯ ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಶಶಿ ಸಂಬಂಧಿತ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜನ್ಜಾತಿಯ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜಿಲ್ಲೆಯ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸಲು ಕಳೆದ ಮೇ 18ರಿಂದ 25ರವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ವಿಶೇಷ ಅಭಿಯಾನ ಆಯೋಜಿಸಿತ್ತು. ಜಿಲ್ಲೆಯ ಸಂಡೂರು ತಾಲೂಕಿನ ಮೆಟ್ರಿಕಿ ವಿಠಲಾಪುರ ಗಂಗಲಾಪುರಗಳನ್ನು ಬಾಲ್ಯ ವಿವಾಹದ ಸಮಸ್ಯೆ ಹೆಚ್ಚಿರುವ ಗ್ರಾಮ ಪಂಚಾಯಿತಿಗಳೆಂದು ಗುರುತಿಸಿ ಜಿಲ್ಲಾಡಳಿತದಿಂದ ವಿಶೇಷ ಅಭಿಯಾನಕ್ಕೆ ಯೋಜಿಸಲಾಗಿದೆ. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಜಿಲ್ಲೆಯಲ್ಲಿ 92 ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಜಿಲ್ಲೆ ನೀರಾವರಿ ಕೃಷಿ ಜೊತೆಗೆ ಮಳೆಯಾಶ್ರಿತ ಬೇಸಾಯ ಕ್ಷೇತ್ರವನ್ನು ಹೊಂದಿದ್ದು ಕಳೆದ 2 ವಾರಗಳಲ್ಲಿ ಸುರಿದ ಉತ್ತಮ ಮಳೆ ಹಿನ್ನೆಲೆ ಮುಂಗಾರು ಹಂಗಾಮಿಗೆ ರೈತರು ತೊಗರಿ ಸೂರ್ಯಕಾಂತಿ ಶೇಂಗಾ ಹತ್ತಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಂಗಳೂರು.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ June 2 ಮಂಗಳವಾರ, ಅಂದರೆ ನಾಳೆ ಬೆಳಿಗ್ಗೆ 11:30 to 12:30. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2219992 2221 2226. ನಮ್ಮ STD ಕೋಡ್ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ June 2 ಮಂಗಳವಾರ, ಅಂದರೆ ನಾಳೆ ಬೆಳಿಗ್ಗೆ 11:30 to 12:30. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕು.

0: ಸಿಕ್ಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
0: ಹಾಗಾದ್ರೆ ಸರಿಯಾದ ನಂಬರ್
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
0: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ
0: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮೊಹಮ್ಮದ್ ವಾಹಿದ್ ಎಂಬ 12 ವರ್ಷದ ಬಾಲಕ ದಿನಾಂಕ 4/1/2026 2:30 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಸುಮಾರು 3.8 ಎತ್ತರ, ಸಾಧಾರಣ ಮೈಕಟ್ಟು, ದುಂಡು ಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆ ಕೂದಲನ್ನು ಈ ಬಾಲಕ ಹೊಂದಿರುತ್ತಾನೆ. ಹಿಂದಿ ಮತ್ತು ಒಡಿಶಾ ಭಾಷೆ ತಿಳಿದಿರುತ್ತದೆ. ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ತುಂಬು ತೋಳಿನ ಟೀಶರ್ಟ್, ಗ್ರೇ ಬಣ್ಣದ ಬಿಳಿ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ಚಹರೆಯುಳ್ಳ ಬಾಲಕನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆ ಕೋರಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ.

0: ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. ಒಂದು ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ದ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ದ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂಥ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ICR IAHR ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
3: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿರತಕ್ಕ

0: ಅಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
1: ನಿನ್ನೆ ನಡೆದಂತಹ IPL 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ಧ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್ ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಪಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಕಾರ್ಯಕ್ರಮ ಕೃಷಿರಂಗ.

ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಮಂಜಾನಾಯ್ಕ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ ಇವರೊಂದಿಗೆ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಯ ತರಬೇತಿ ಕಾರ್ಯಾಗಾರ ಕುರಿತು ಸಂದರ್ಶನ, ಹಾಗೆಯೇ ಮಂಗಳೂರಿನ ದಾಕ್ಷಾಯಿಣಿ ವಿಶ್ವೇಶ್ವರ ಭಟ್ ಅವರಿಂದ ಬೋನ್ಸಾಯಿ ಕೃಷಿ ಬಗ್ಗೆ ಮಾಹಿತಿ ಕೇಳುವಿರಿ.

0: ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಯ ತರಬೇತಿ ಕಾರ್ಯಾಗಾರ ಕುರಿತು ಮಾತುಕತೆ ಕೇಳೋಣ.
1: ಇಂದಿನ ಜಾಗತೀಕರಣ ಯುಗದಲ್ಲಿ ಮೀನಿನ ಉತ್ಪಾದನೆ ಮಾತ್ರವಲ್ಲದೆ ಮೀನಿನಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವುದು ಆರ್ಥಿಕವಾಗಿ ಲಾಭದಾಯಕ. ಈ ಹಿನ್ನೆಲೆಯಲ್ಲಿ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳ ತಯಾರಿಕೆಗೆ ಸಂಬಂಧಿಸಿದ ತರಬೇತಿ ಕಾರ್ಯಾಗಾರಗಳ ಮಹತ್ವಗಳ ಬಗ್ಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಮೀನುಗಾರಿಕಾ ಮಹಾವಿದ್ಯಾಲಯ ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿ ಮಂಜಾನಾಯಕ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
2: ನಮಸ್ಕಾರ.
1: ಈಗ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳ ತಯಾರಿಕೆಯಲ್ಲಿ ತರಬೇತಿ ಕಾರ್ಯಾಗಾರ ನಡೆಸುವ ಬಗ್ಗೆ ಈಗ ನಿಮ್ಮ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳಿಸಿಕೊಡಿ.
2: ಎಲ್ಲ ಸಮಸ್ತ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಮೀನುಗಾರಿಕಾ ಮಹಾವಿದ್ಯಾಲಯದ ಬಗ್ಗೆ ಒಂದು ಸಣ್ಣ ಪರಿಚಯ. ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು, ಇದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಒಂದು ವಿಶ್ವವಿದ್ಯಾಲಯದಲ್ಲಿ ಅಂಗಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇದು ಸಾಮಾನ್ಯವಾಗಿ 1969 ಹೊಯಿಗೆ ಬಜಾರ್ ಅನ್ನುವ ಕ್ಯಾಂಪಸ್ಸಲ್ಲಿ ಸ್ಥಾಪಿತವಾಗಿದ್ದು, ಇದು ಅವಾಗ ಈ ಸಾಮಾನ್ಯವಾಗಿ ಜಪಾನ್ ಮತ್ತು ಭಾರತ ದೇಶದ ಒಡಂಬಡಿಕೆಯಲ್ಲಿ ಕೊಲಾಬ್ರೇಟಿವ್ ವೆಂಚರ್ ಬಿಟ್ವೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಜಪಾನ್ ಆ ಒಂದು ಒಡಂಬಡಿಕೆಯಲ್ಲಿ ಸ್ಥಾಪಿತವಾಗಿರುವಂಥ ಟ್ರೈನಿಂಗ್ ಸೆಂಟ್ರ್. ತದನಂತರ 1975 ಇದು ಒಂದು ಪ್ರತ್ಯೇಕ ಮಹಾವಿದ್ಯಾಲಯವಾಗಿ ಪೂರ್ಣಗೊಂಡಿರುತ್ತದೆ ಹಾಗೂ ಇಲ್ಲಿ ಈ ಏಷ್ಯಾ ಖಂಡದಲ್ಲಿ ಮೊದಲ ಮೀನುಗಾರಿಕಾ ಮಹಾವಿದ್ಯಾಲಯ. ತದನಂತರ ಈಗ ಸುಮಾರು 30 ಅದಕ್ಕಿಂತ ಜಾಸ್ತಿ ಕಾಲೇಜುಗಳು ಬೇರೆ ಬೇರೆ ರಾಜ್ಯದಲ್ಲಿದ್ದಾವೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಇದು ಒಂದೇ ಒಂದು ಕಾಲೇಜು. ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಾಮಾನ್ಯವಾಗಿ ತುಂಬ ನುರಿತ ಪ್ರಾಧ್ಯಾಪಕರುಗಳು, ಅಧ್ಯಾಪಕರುಗಳು ಹಾಗೂ ಟೆಕ್ನಿಷಿಯನ್ಸ್ಗಳಿದ್ದಾರೆ. ಇದರಲ್ಲಿ ಬೇರೆ ಬೇರೆ ವಿಭಾಗಗಳಿದ್ದಾವೆ, ಅದರಲ್ಲಿ ಮೀನು ಸಂಸ್ಕರಣ ಮತ್ತು ತಾಂತ್ರಿಕ ವಿಭಾಗ ಇದು ಹೊಯಿಗೆ ಬಜಾರ್ ಕ್ಯಾಂಪಸ್ಸಲ್ಲಿ ಇರುವಂಥ ಒಂದು ವಿಭಾಗ. ಇದು ಹೇಗೆ ಅಂತೇಳಿದರೆ, ಈ ವಿಭಾಗದ ಕಾರ್ಯವೈಖರಿ ಏನಂತ ಹೇಳಿದರೆ, ಮೀನನ್ನು ಹಿಡಿದ ಮೇಲೆ, ಯಾಕಂದರೆ ಮೀನು ಅತ್ಯಂತ ಬೇಗವಾಗಿ ಹಾಳಾಗುವಂಥ ಒಂದು ಉತ್ಪನ್ನ, ಹಾಗಾಗಿ ಅದನ್ನು ಸೂಕ್ಷ್ಮಾಣು ಜೀವಿಗಳಿಂದ ಅಥವಾ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳಿಂದ ಹಾಳಾಗದಂತೆ ನಾವು ತಡಿಬೇಕಂತೇಳಿದರೆ ಅದನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡುವಂಥ ಅಗತ್ಯ. ಮೀನು ಹಿಡಿದ ಮೇಲೆ ಎಷ್ಟು ಅನುಪಾತದಲ್ಲಿ ನೀವು ಐಸ್ ಹಾಕಬೇಕು ಅಥವಾ ಅದನ್ನು ಐಸನ್ನು ಯಾವಾಗ ನಾವು ಚೇಂಜ್ ಮಾಡ್ತಾ ಇರಬೇಕು, ಈ ರಿಲೇಟಿವ್ ಸ್ಪಾಯ್ಲೇಜ್ ರೇಟನ್ನು ಹೇಗೆ ನಾವು ಕಟ್ ಡೌನ್ ಮಾಡಬೇಕು, ಈ ಬಯೋಕೆಮಿಕಲ್ ಚೇಂಜಸ್ಗಳನ್ನು ನಾವು ಹೇಗೆ ಡಿಲೇ ಮಾಡಬೇಕು, ಎಂಜೈಮ್ ರಿಗ್ರೆಡೇಷನನ್ನು ಹೆಂಗೆ ಮಾಡಬೇಕು, ಇವೆಲ್ಲ ನಾವು ಮಾಡುವಂಥದ್ದು, ಮತ್ತು ಹಾಗೆ ಈ ಬ್ಯಾಕ್ಟೀರಿಯಲ್ ಸ್ಪೈಲೇಜನ್ನು ನಾವು ಹೇಗೆ ಪ್ರಿವೆಂಟ್ ಮಾಡುವಂಥದ್ದು ತುಂಬ ಮುಖ್ಯ ಇದರಲ್ಲಿ. ಯಾಕಂದರೆ ಮೀನು ತುಂಬ ನ್ಯೂಟ್ರಿಯೆಂಟ್ಸ್ಗಳಿಂದ ತುಂಬಿರೋದ್ರಿಂದ ಅತಿ ವೇಗವಾಗಿ ಆಕ್ಸಿಡೈಸ್ ಆಗುವಂಥದ್ದು, ಅತಿ ವೇಗವಾಗಿ ಸೂಕ್ಷ್ಮಾಣು ಜೀವಿಗಳಿಂದ ಹಾಳಾಗುವಂಥ ಪ್ರಕ್ರಿಯೆ ಇರೋದರಿಂದ ಇದನ್ನೆಲ್ಲ ಹೇಗೆ ನಾವು ಜೋಪಾಸಣೆ ಮಾಡುವಂಥದ್ದು, ಹಾಗೆ ಜೋಪಾಸಣೆ ಮಾಡಿದ ಮೇಲೆ ಇದರದೆಲ್ಲ ನ್ಯೂಟ್ರಿಯೆಂಟ್ ಪ್ರೊಫೈಲನ್ನು ಹೇಗೆ ಸ್ಟಡಿ ಮಾಡಬೇಕು, ಅಂದರೆ ಎಷ್ಟು ಪ್ರೋಟೀನ್ಸ್ ಇದೆ, ಪ್ರೋಟೀನ್ಸಲ್ಲಿ ಯಾವ್ಯಾವ ಅಮಿನೋ ಆಸಿಡ್ಸ್ಗಳಿದ್ದಾವೆ, ಅವೆಲ್ಲ ಅಮಿನೋ ಆಸಿಡ್ಸ್ ಎಲ್ಲ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ತೀವಿ, ಇವೆಲ್ಲ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ವಿಟಮಿನ್ಸ್ಗಳು ಅಥವಾ ಮಿನರಲ್ಸ್ಗಳು ಅಥವಾ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ಗಳು, ಕೊಲಾಜನ್, ಬೇರೆ ಬೇರೆ ರೀತಿಯ ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕಾಗಿದೆ. ಯಾಕಂದರೆ ನೀವು ಒಂದು ಉತ್ಪನ್ನಗಳನ್ನು ಮಾಡುವಾಗ ಇದರದ್ದು ಪ್ರಾಮುಖ್ಯತೆ ತುಂಬ ಇಂಪಾರ್ಟೆಂಟು. ಇದಲ್ಲದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸ್ಟೇಟ್ ಆಫ್ ಆರ್ಟ್ ಲ್ಯಾಬೊರೇಟ್ರೀಸ್ ಎಲ್ಲ ಇದೆ. ಯಾಕಂದರೆ ಈ ಯಾವುದೇ ರೀತಿಯಲ್ಲಿ ಈಗ ಪ್ರೋಟೀನ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅಥವಾ ಕಾರ್ಬೋಹೈಡ್ರೇಟ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ, ಮೀನಿನಲ್ಲಿ ಇರುವಂಥದ್ದು ಫ್ಯಾಟ್ ಬಗ್ಗೆ ಅಥವಾ ಮಿನರಲ್ಸ್ ಬಗ್ಗೆ, ಇದರ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ನಮ್ಮ ಹತ್ರ ಸ್ಟೇಟ್ ಆಫ್ ಲ್ಯಾಬೊರೇಟ್ರೀಸ್ ಇದೆ, ಉತ್ತಮ ರೀತಿಯ ಫಿಶ್ ಪ್ರಾಸೆಸಿಂಗ್ ಹಾಲ್ ಇದೆ ನಮ್ಮ ಹತ್ರ. ಇದಲ್ಲದೆ ಮೀನಿನಿಂದ ವಿವಿಧ ರೀತಿಯ ಉತ್ಪನ್ನಗಳು ಮಾಡುವಂಥದ್ದು, ಈಗ ರೆಡಿ ಟು ಈಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಕ್ಯಾನಲ್ಲಿ ಮಾಡುವಂಥದ್ದು, ಸಂಸ್ಕರಣೆ ಮಾಡುವಂಥದ್ದು, ರಿಟಾರ್ಟೇಬಲ್ ಪೌಚ್ಗಳಲ್ಲಿ ಸಂಸ್ಕರಣೆ ಮಾಡುವಂಥದ್ದು, ಅಥವಾ ಮೀನಿನ ಸಾಸೇಜು, ಮೀನಿನ ಸುರುಮಿ, ಅಥವಾ ವಿವಿಧ ರೀತಿಯ ಉತ್ಪನ್ನಗಳನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಫಿಶ್ ಪ್ರಾಸೆಸಿಂಗ್ ಮಷಿನರೀಸ್ಗಳು ವೆಲ್ ಎಸ್ಟಾಬ್ಲಿಷ್ಡು ನಮ್ಮ ಸಂಸ್ಥೆಯಲ್ಲಿದೆ. ಇದು ಸಾಮಾನ್ಯವಾಗಿ ಈಗಾಗಲೇ ನಾನು ಹೇಳಿದಾಗೆ ಬಿಟ್ವೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಜಪಾನ್ ಅವ್ರದ್ದೊಂದು ವೆಂಚರಲ್ಲಿ ಸ್ಥಾಪಿತವಾಗಿರೋ ಒಂದು ಸಂಸ್ಥೆ ವಿಭಾಗದಲ್ಲಿ ಇನ್ನೂ ಸುಮಾರು 50-55 ವರ್ಷ ಹಳೆಯ ಮಷಿನ್ಸ್ಗಳು ಇನ್ನೂ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ.

0: ಎಲ್ಲ ಮಷಿನರೀಸ್ಗಳನ್ನು ನಾವು ಈ ತರಬೇತಿಗಳ ಮೂಲಕ ಅಥವಾ ಸ್ಟೂಡೆಂಟ್ಸ್ಗಳು ತುಂಬ ಬರ್ತಾರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ. ನಮ್ಮದರಲ್ಲಿ 4 ವರ್ಷದ BFSC ಪ್ರೋಗ್ರಾಮ್ ಇದೆ, 2 ವರ್ಷದ ಮಾಸ್ಟರ್ ಆಫ್ ಫಿಷರಿ ಸೈನ್ಸ್ ಪ್ರೋಗ್ರಾಮ್ ಇದೆ, ತದನಂತರ 3 ವರ್ಷದ್ದು PhD ಪ್ರೋಗ್ರಾಮ್ ಇದೆ ಬೇರೆ ಬೇರೆ ವಿಭಾಗಗಳಲ್ಲಿ. ಮೀನು ಸಂಸ್ಕರಣ ತಾಂತ್ರಿಕ ವಿಭಾಗದಲ್ಲೂ ಸಹ ಬೇರೆ 3 ಪ್ರೋಗ್ರಾಮ್ಗಳಿದ್ದಾವೆ. ಇವೆಲ್ಲ ಸ್ಟೂಡೆಂಟ್ಸ್ಗಳಿಗೆ ನಾವು ರಿಸರ್ಚ್ಗಳ ಮೂಲಕ ಗೈಡೆನ್ಸ್ ಮೂಲಕ ನಾವು ಹೇಳ್ತೀವಿ. ನಮ್ಮ ಈ ಸ್ಟೂಡೆಂಟ್ಸ್ಗಳು 4 ವರ್ಷ ಡಿಗ್ರಿ ಮುಗಿದ ಮೇಲೆ ಅವರು ಬೇರೆ ಬೇರೆ ವಿವಿಧ ಜಾಬ್ಗಳಿಗೂ ಸಹ ಹೋಗ್ತಾರೆ. ಆದರೆ ಸಾಮಾನ್ಯವಾಗಿ ಹೆಚ್ಚಿನ ಜನರು ತಮ್ಮ ಸ್ವಂತ ಉದ್ಯಮಗಳನ್ನು ಸಹ ಶುರು ಮಾಡಿರುವಂಥ ಎಲ್ಲ ನಿದರ್ಶನಗಳು ಉಂಟು. ಈ ಮೀನುಗಾರಿಕಾ ಮಹಾವಿದ್ಯಾಲಯ, ಅದರಲ್ಲಿ ಮೀನು ಸಂಸ್ಕರಣ ತಾಂತ್ರಿಕ ವಿಭಾಗ ಎಲ್ಲಿ ಹೊಯ್ಗೆ ಬಜಾರಲ್ಲಿದೆ, ಇದು ಭಾರತ ಸರ್ಕಾರದ ಒಂದು ವಿಶಿಷ್ಟ ಯೋಜನೆಯಾದ ವಿಶೇಷ ಯೋಜನೆಯಾದ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋಫುಡ್ ಎಂಟರ್ಪ್ರೈಸಸ್ ಅಂತ PMFME ಸ್ಕೀಮ್. ಈ ಒಂದು ಸ್ಕೀಮಿಂದ ನಾವು ಅಂದರೆ ಅದು ಅವರ ಒಂದು ಸ್ಕೀಮಲ್ಲಿ ನಮ್ಮ ಒಂದು ವಿಭಾಗ ಅವ್ರು ರೆಕಗ್ನೈಸ್ ಮಾಡಿರೋದ್ರಿಂದ ನಾವು ಈ PMFME ಯೋಜನೆಯಡಿಯಲ್ಲಿ ವಿವಿಧ ರೀತಿಯ ತರಬೇತಿಗಳನ್ನು ಸಹ ನಾವು ಆಯೋಜನೆ ಮಾಡ್ತಾ ಇದ್ದೀವಿ, ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಇದಿಷ್ಟು ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಮತ್ತು ಒಂದು ವಿಭಾಗದ ಬಗ್ಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.
1: ಈಗ ಮೀನು ಸಂಸ್ಕರಣಾ ತಂತ್ರಜ್ಞಾನದಲ್ಲಿರುವ ಸೌಲಭ್ಯಗಳ ಕುರಿತು ನಮ್ಮ ಕೇಳುವರಿಗೆ ಸ್ವಲ್ಪ ತಿಳಿಸಿಕೊಡ್ತೀವಿ.
0: ಈಗ ಸಾಮಾನ್ಯವಾಗಿ ಈ ರಿಸರ್ಚ್ ಡೆವಲಪ್ಮೆಂಟ್ ಮತ್ತು ಎಕ್ಸ್ಟೆನ್ಷನ್, ಆ ಎರಡು ನಾವು ಕಂಪೇರ್ ಮಾಡಿದರೆ ಈಗಾಗಲೇ ಹೇಳಿದಾಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಮ್ಮದೇ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇದೆ. ಈ ರಿಸರ್ಚನ್ನು ನಾವು ಅಳವಡಿಸಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಎಲ್ಲ ಫಂಡಿಂಗ್ ಏಜೆನ್ಸಿಗೆ ನಾವು ಪ್ರಾಜೆಕ್ಟ್ಗಳನ್ನು ಬರೆದು ಅವರ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಈ ಥರ ಒಳ್ಳೆ ಇನ್ಫ್ರಾಸ್ಟ್ರಕ್ಚರನ್ನು ಮಾಡ್ಕೊಂಡಿದ್ದೀವಿ ಮತ್ತು ಇದನ್ನು ನಾವು ಅಳವಡಿಸಿ ಸುಮಾರು ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡಿದ್ದೀವಿ ನಾವು. ಈಗ ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಇರ್ಬೋದು, ರೆಡಿ ಟು ಫ್ರೈ ಇರ್ಬೋದು, ರೆಡಿ ಟು ಕುಕ್ ಇರ್ಬೋದು, ಉತ್ತಮ ಪ್ಯಾಕೇಜಿಂಗ್ಗಳಿರ್ಬೋದು, ಬೇರೆ ಬೇರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಇವೆಲ್ಲ ತಂತ್ರಜ್ಞಾನಗಳು ಕೇವಲ ನಮ್ಮ ಲ್ಯಾಬ್ಗೆ ಸೀಮಿತವಾಗದೆ ಇದು ಪಬ್ಲಿಕ್ಕಿಗೆ ಹೋಗಬೇಕು. ಆಮೇಲೆ ಇವೆಲ್ಲ ಟೆಕ್ನಾಲಜಿಗಳು ಟ್ರಾನ್ಸ್ಲೇಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ವಿವಿಧ ರೀತಿಯ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಅಥವಾ ತರಬೇತಿ ಕಾರ್ಯಕ್ರಮಗಳು ಅಥವಾ ವರ್ಕ್ಶಾಪ್ಗಳನ್ನು ಮಾಡ್ತಾ ನಾವು ಇವೆಲ್ಲ ಟೆಕ್ನಾಲಜಿಗಳ ಬಗ್ಗೆ ನಾವು ಟ್ರೈನಿಂಗ್ ತರಬೇತಿ ಮೂಲಕ ನಾವು ಅವರಿಗೆ ತಯಾರಿಕೆ, ಅದರ ಇಂಪಾರ್ಟೆಂಟು, ಪ್ರಾಮುಖ್ಯತೆ, ಮಾರ್ಕೆಟಿಂಗ್ ಹೇಗೆ, ಹಾಗೆ ಲೇಬಲಿಂಗು, ಬ್ರ್ಯಾಂಡಿಂಗು ಯಾವ ಥರ ಎಲ್ಲ ಮಾಡಬೇಕು ಅಂತ ನಿರಂತರವಾಗಿ ನಾವು ನಮ್ಮ ವಿದ್ಯಾಸಂಸ್ಥೆಯ ಒಂದು ಫೆಸಿಲಿಟಿಯಲ್ಲಿ ನಾವು ತರಬೇತಿಯನ್ನು ನೀಡ್ಕೊಳ್ತಾ ಬರ್ತಾನೆ ಇದ್ದೀವಿ.
1: ಈಗ ನೀವು ನಿಮ್ಮ ಮೀನುಗಾರಿಕಾ ವಿದ್ಯಾಲಯದಲ್ಲಿ ತರಬೇತಿ ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಈಗ ಈ ತರಬೇತಿ ಕಾರ್ಯಾಗಾರದ ಫಲಾನುಭವಿಗಳು ಯಾರು ಅಂತ ಹೇಳ್ಬೋದು?
0: ಸಾಮಾನ್ಯವಾಗಿ ಈ ಮಹಿಳೆಯರ ಸಬಲೀಕರಣ ಒಂದು ಕಾನ್ಸೆಪ್ಟು, ವುಮೆನ್ ಎಂಪವರ್ಮೆಂಟ್ ಅಂತ. ಯಾವುದೇ ಮಹಿಳೆಯರು ಶೋಷಣೆಗೆ ಒಳಗಾಗದೆ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ತಮ್ಮ ಒಂದು ಸ್ವಂತ ಉದ್ದಿಮೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತ ಗಣ ಸರ್ಕಾರದ ಹಲವು ಯೋಜನೆಗಳಿದ್ದಾವೆ ವುಮೆನ್ ಎಂಪವರ್ಮೆಂಟಲ್ಲಿ. ಈ ಒಂದು ನಿಟ್ಟಿನಲ್ಲಿ ನಾವು ವುಮೆನ್ ಎಂಪವರ್ಮೆಂಟ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಾಮಾನ್ಯವಾಗಿ ಮಹಿಳೆಯರಿಗೆ ತುಂಬ ಜಾಸ್ತಿ ಆದ್ಯತೆ ಕೊಟ್ಟಿರುವಂಥದ್ದು. ಇದಲ್ಲದೆ ಅನ್ಎಂಪ್ಲಾಯ್ಡ್ ಯೂತ್ಸ್ ಅಂದರೆ ಓದಿರ್ತಾರೆ ಸ್ವಲ್ಪ ಮಟ್ಟಿಗೆ, ಆದರೆ ಕೆಲಸ ಇರಲ್ಲ, ಸ್ಕೂಲ್ ಡ್ರಾಪ್ಔಟ್ಸ್ಗಳಿರ್ತಾರೆ, ವುಮೆನ್ ಸೆಂಟರ್ಸ್ ಇರುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರುತ್ತೆ, ಸ್ವಸಹಾಯ ಸಂಘಗಳಿರ್ತವೆ, ಫಿಷರ್ಮನ್ ಕೋಆಪರೇಟಿವ್ ಸೊಸೈಟೀಸ್ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರದ್ದು ಇದು ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಮಾಡ್ಕೊಂಡಿದ್ದಾರೆ, ರೈತ ಉತ್ಪಾದಕ ಸಂಸ್ಥೆಗಳು, ಅದರಲ್ಲಿ ಫಿಷರೀಸ್ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ತುಂಬ ಆಗ್ತಾ ಇದ್ದಾವೆ. ಇದೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಿ ಇದರ ಜೊತೆಗೆ ನಾವು ನಮ್ಮದೇ ವಿದ್ಯಾಸಂಸ್ಥೆಯಲ್ಲಿ ಡಿಗ್ರಿ ಮುಗಿದ ಮೇಲೆ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಆ ಥರ ಏನಾದ್ರು ಇಶ್ಯೂ ಬಂತು ಅಂದರೆ ಅವರು ನಮ್ಮ ಗ್ರ್ಯಾಜುಯೇಟ್ಸ್ ಅಲ್ಲ, ಅವರು ಸಹ ಅವರೆಲ್ಲ ನಾವು ಟಾರ್ಗೆಟ್ ಮಾಡಿಕೊಂಡು ಇವರಿಗೆಲ್ಲ ನಾವು ಉತ್ತೇಜನ ನೀಡಿ ಪ್ರಾಮುಖ್ಯತೆ ನೀಡಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅವರಿಗೆ ನಾವು ನೋಟಿಫೈ ಮಾಡ್ತೀವಿ ತರಬೇತಿ ಇದೆ ಇರುವಾಗ ಅವರು ರಿಜಿಸ್ಟರ್ ಮಾಡ್ತಾರೆ. ಮಾಡಿ ನಾವು ಅವರಿಗೆ ನಮ್ಮ ವಿದ್ಯಾಸಂಸ್ಥೆಗೆ ಬರೋದು. ಇವೆಲ್ಲ ವಿವಿಧ ರೀತಿಯ ಟೆಕ್ನಾಲಜಿಗಳನ್ನ ನಾವು ಏನು ಡೆವಲಪ್ ಮಾಡಿದ್ದೀವಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ, ಅದರ ಬಗ್ಗೆ ನಾವು ವೈಜ್ಞಾನಿಕವಾಗಿ ಅವರಿಗೆ ತರಬೇತಿ ಕಾರ್ಯಾಗಾರಗಳ ಮೂಲಕ ನಾವು ಇಂಪಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ನಾವು ಟಾರ್ಗೆಟ್ ಅಂತ ಹೇಳಿದರೆ ಯಾರಿಗೂ ಸಹ ಈಗ ಏನು ಕೆಲಸ ಇಲ್ಲ ಅಂತ ಆಗಬಾರ್ದು, ಅಟ್ಲೀಸ್ಟ್ ಅವರು ತಮ್ಮ ಕಾಲ್ಮೇಲೆ ತಮ್ಮ ನಿಂತ್ಕೊಂಡು ತಮ್ಮ ಉದ್ಯಮನ ಮಾಡುವ ನಿಟ್ಟಿನಲ್ಲಿ ಈ ಎಲ್ಲ ಗ್ರೂಪ್ಗಳಿಗೆ ನಾವು ಟಾರ್ಗೆಟ್ ಮಾಡಿ ತರಬೇತಿಯನ್ನು ನೀಡ್ತಾ ಇದ್ದೇವೆ.
1: ಈಗ ಈ ತರಬೇತಿ ಕಾರ್ಯಾಗಾರಕ್ಕೆ ಸರ್ಕಾರದ ಆರ್ಥಿಕ ಸಹಕಾರ ಏನಾದರೂ ದೊರೀತಾ ಇದೆಯಾ?
0: ಸಾಮಾನ್ಯವಾಗಿ ಈಗ ಈ MSME ಕಾನ್ಸೆಪ್ಟಲ್ಲಿ ಅಥವಾ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್ ಸ್ಕೀಮ್ಗಳಿರ್ಬೋದು, ವಿವಿಧ ರೀತಿಯ ಸ್ಕೀಮ್ಗಳು ಈಗ ಇದೆ. ಈ ಸ್ಕೀಮ್ಗಳಲ್ಲಿ ನಮ್ಮ ಹತ್ರ ತರಬೇತಿ ಪಡೆದು ವೈಜ್ಞಾನಿಕವಾಗಿ ಅವರು ಸದೃಢರಾದರೆ ಅವರು ಈ ಸ್ಕೀಮ್ಗಳ ಮೂಲಕ ವಿವಿಧ ಬ್ಯಾಂಕ್ಗಳಲ್ಲಿ ಸಾಲದ ಸೌಲಭ್ಯವನ್ನು ಪಡ್ಬೋದಾಗಿದೆ. ಅದರಲ್ಲಿ ಸುಮಾರು ಬೇರೆ ಬೇರೆ ಅನುಪಾತದಲ್ಲಿ ಬೇರೆ ಪರ್ಸೆಂಟೇಜ್ಗಳಲ್ಲಿ ಅವರಿಗೆ ಸಹಾಯಧನದ

0: ಅದರಲ್ಲಿ ಪ್ರಾವಿಷನ್ ಇದೆ. ಯಾಕಂದರೆ ಅವರು ಸಬ್ಸಿಡಿ ಮೂಲಕ ಒಂದು ಕಾನ್ಸೆಪ್ಟು, ಎರಡನೇದು ಈಗ ಕೆಲವು ಉದ್ದಿಮೆದಾರರು ಆರ್ಥಿಕವಾಗಿ ಸದೃಢರಾಗಿರ್ತಾರೆ, ಅವರೇನು ಮಾಡ್ತಾರೆ ತವರೇ ತಮ್ಮ ಫೈನಾನ್ಸ್ನ ತಾವೇ ಯೂಸ್ ಮಾಡಿ ಮಾಡುವಂಥದ್ದು. ಈಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನನಗೆ ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಥವಾ ನಾನು ಎಕ್ಸ್ಪೋಸ್ ಆಗಿರೋ ಪ್ರಕಾರ ಬೇರೆ ಬೇರೆ ಈಗ ಆರ್ಟಿಸ್ಟ್ಗಳು ಸಹ ಅವರು ಈ COVID-19 ಪ್ಯಾಂಡಮಿಕ್ ಆದಮೇಲಿಂದ ಈ ಮೀನು ಸಂಸ್ಕರಣೆಯಲ್ಲಿ ಅಥವಾ ಮೌಲ್ಯವರ್ಧಿತ ಮೀನಿನ ಖಾದ್ಯ ಉತ್ಪನ್ನಗಳಿರ್ಬೋದು, ಉಪ ಉತ್ಪನ್ನಗಳಿರ್ಬೋದು, ಇದರ ಬಗ್ಗೆ ನಾವು ತರಬೇತಿ ಪಡಿಬೇಕೆಂದು ಆಸಕ್ತಿ ಇಟ್ಕೊಂಡು ನಮ್ಮ ವಿದ್ಯಾಸಂಸ್ಥೆಗೆ ಬಂದಿರೋರಿದ್ದಾರೆ. ಅವರಿಗೆ ನಾವು ನಿರಂತರವಾಗಿ ತರಬೇತಿನ ನೀಡಿ ಅವರು ಸಹ ಆರ್ಥಿಕವಾಗಿ ಸದೃಢರಾಗಿ ಈ ಸಣ್ಣ ಪುಟ್ಟ ಒಂದು ಉದ್ದಿಮೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಮತ್ತು ಮಾರ್ಕೆಟಲ್ಲಿ ಅವ್ರ ಪ್ರಾಡಕ್ಟ್ಗಳು ಸಹ ವಿವಿಧ ರೀತಿಯ ಪ್ರಾಡಕ್ಟ್ಗಳು ಸಹ ಮಾರ್ಕೆಟಲ್ಲಿ ಇದೆ.
1: ಈಗ ಈ ತರಬೇತಿ ಕಾರ್ಯಕ್ರಮದ ಪ್ರಯೋಜನ ಪಡೆದವರು ನಿಮ್ಮಲ್ಲಿ ಹೇಗೆ ಇದ್ದಾರೆ?
0: ಈಗ ಸಾಮಾನ್ಯವಾಗಿ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದಿಂದ ಇದುವರೆಗೂ ಕೋವಿಡ್

0: ವಿವಿಧ ರೀತಿಯ ಪ್ರಾಡಕ್ಟ್ಗಳು ಸಹ ಮಾರ್ಕೆಟಲ್ಲಿ ಇದೆ.
1: ಈಗ ಈ ತರಬೇತಿ ಕಾರ್ಯಕ್ರಮದ ಪ್ರಯೋಜನ ಪಡೆದವರು ನಿಮ್ಮಲ್ಲಿ ಹೇಗೆ ಇದ್ದಾರೆ?
0: ಈಗ ಸಾಮಾನ್ಯವಾಗಿ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದಿಂದ ಇದುವರೆಗೂ COVID-19 ಆದಮೇಲಿಂದ ನಾನು ಹೇಳ್ತಾ ಇರೋದು 2019-20 ನಂತರದ ದಿನಗಳಿಂದ ಸುಮಾರು ನಾವು ಈಗ 2000 ಈ ಶಿಬಿರಾರ್ಥಿಗಳನ್ನು ನಾವು ಟ್ರೈನ್ ಮಾಡಿದ್ದೀವಿ. ಅದರಲ್ಲಿ ತುಂಬ ಆಕ್ಟಿವ್ ಆಗಿರೋರಿಗೆ ನಾವು ಸೆಲೆಕ್ಟ್ ಮಾಡಿ ಮತ್ತೆ ನಿರಂತರವಾಗಿ ಬೇರೆ ರೀತಿಯಲ್ಲಿ ತರಬೇತಿನೇ ಮಾಡಿ ಅವರಿಗೆ ಈಗ ಕಾಸ್ಟ್ ಬೆನಿಫಿಟ್ ರೇಷೋ ಅಂದರೆ ಈಗ ಸಾಮಾನ್ಯವಾಗಿ ಹೇಗೆ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಸಡನ್ ಆಗಿ ನಾವು ಪ್ರಾಫಿಟಿಗೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಈ ಕೆಲವು ಟೈಮು ಲಾಸ್ ಆಗ್ಬೋದು, ಕೆಲವು ಟೈಮ್ ಬ್ರೇಕ್ ಇವನ್ ಆಗ್ಬೋದು, ಅದು ಕೆಲವು ಟೈಮ್ ಏನಾಗುತ್ತೆ 2-3 ರಿಟರ್ನ್ ಶುರು ಆಗುತ್ತೆ. ಇವೆಲ್ಲ ನಿಟ್ಟಿನಲ್ಲ ನಿರಂತರವಾಗಿ ನಾವು ಈ ನುರಿತ ಪ್ರಾಧ್ಯಾಪಕರು ಬೇರೆ ಬೇರೆ ಇನ್ಸ್ಟಿಟ್ಯೂಟಲ್ಲಿರುವುದು ನಾವು ಅವರಿಗೆ ಆಹ್ವಾನವನ್ನು ನೀಡಿ ನಮ್ಮ ಶಿಬಿರಾರ್ಥಿಗಳು ಇದ್ರ ಬಗ್ಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಇದಲ್ಲದೆ ಈಗ ಸಾಮಾನ್ಯವಾಗಿ ಇದುವರೆಗೂ 2000 ಜಾಸ್ತಿ ಜನ ನಾವು ಟ್ರೈನ್ ಮಾಡಿ ಈಗ ಸುಮಾರು 30-35 ಎಸ್ಟಾಬ್ಲಿಷ್ಮೆಂಟ್ಗಳು ಸಣ್ಣ ಉದ್ಯಮೆದಾರರು ತಮ್ಮ ಉದ್ಯಮನ ಅವರೇ ಸ್ಥಾಪಿತ ಮಾಡಿಕೊಂಡು ಈಗ ಮಾರ್ಕೆಟಲ್ಲಿ ಇದೆ. ಈ ವಿವಿಧ ಮೌಲ್ಯವರ್ಧ ಉತ್ಪನ್ನಗಳು ನಾವು ಯಾರು ಹೇಳಿದಾಗೆ ಮೀನಿನ ಉಪ್ಪಿನಕಾಯಿ, ಸಿಗಡಿ ಉಪ್ಪಿನಕಾಯಿ, ಅಥವಾ ಫಿಶ್ ಚಟ್ನಿ ಪೌಡ್ರು, ಸಿಮ್ ಚಟ್ನಿ ಪೌಡ್ರು, ಅಥವಾ ಈ ರೆಟ್ರಾಟೇಬಲ್ ಪೌಚ್ಗಳಲ್ಲಿ ಮಾಡುವಂಥದ್ದು, ಸಾಸೇಜ್ಗಳು, ವಿವಿಧ ರೀತಿಯ ಉತ್ಪನ್ನಗಳನ್ನು ಮಾರ್ತಾ ಇದ್ದಾರೆ. ತಮ್ಮದೇ ಆದ ಬ್ರ್ಯಾಂಡ್, ತಮ್ಮದೇ ಆದ ಬ್ರ್ಯಾಂಡಲ್ಲಿ, ತಮ್ಮದೇ ಆದ ಲೇಬಲಿಂಗ್ಗಳಲ್ಲಿ ಇದೆಲ್ಲ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಅವರು ಆರ್ಗನೈಸ್ ಮಾಡಿ ಎಲ್ಲ ಮೇಳಗಳಲ್ಲಿ, ಎಕ್ಸಿಬಿಷನ್ಸ್ಗಳಲ್ಲಿ ತಮ್ಮ ಪ್ರಾಡಕ್ಟನ್ನು ಶೋಕೇಸ್ ಮಾಡ್ತಾರೆ. ಒಟ್ಟಿನಲ್ಲಿ ಓವರಾಲ್ ಹೇಳಬೇಕಂದ್ರೆ ಸಣ್ಣ ಉದ್ಯಮೆದಾರರು ಸುಮಾರು 30-35 ನಮ್ಮ ಹತ್ರ ತರಬೇತಿ ಪಡೆದು ಈಗ ಮಾರ್ಕೆಟಲ್ಲಿ ಲಗ್ಗೆ ಇಟ್ಟಿದ್ದಾರೆ.
1: ಬಹಳ ಒಳ್ಳೆಯ ವಿಚಾರ. ಈಗ ಮೀನಿನ ಉತ್ಪನ್ನಗಳ ಪ್ಯಾಕೇಜಿಂಗ್, ಲೇಬಲಿಂಗ್, ಬ್ರ್ಯಾಂಡಿಂಗ್ ಹಾಗೂ FSSAI ಪರವಾನಗಿ ಇದೆಲ್ಲದರ ಕುರಿತು ತರಬೇತಿಯಲ್ಲಿ ನೀವು ಅವರಿಗೆ ತಿಳಿಸಿಕೊಡ್ತೀರಾ? ಯಾವ ರೀತಿ
0: ಈಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ವಿಭಾಗದಲ್ಲಿ ಕೇವಲ ಮೀನಿನ ಉತ್ಪನ್ನಗಳ ತಯಾರಿಕೆ ಅಲ್ಲದೆ ಮೀನಿನ ಉತ್ಪನ್ನಗಳನ್ನು ವೈಜ್ಞಾನಿಕವಾಗಿ ತಯಾರಿಸಿದ ಮೇಲೆ ನೀವು ಅದನ್ನು ಉತ್ತಮ ರೀತಿಯ ಪ್ಯಾಕೇಜ್ಗಳನ್ನು ಬಳಸಬೇಕಾಗ್ತದೆ. ಯಾಕಂದರೆ ನೀವು ನಾರ್ಮಲಾಗಿ ಎಲ್ಲಿ ಬೇಕೆಲ್ಲ ಸಿಗೋ ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಎಗೇನ್ ಎನ್ವೈರನ್ಮೆಂಟಲ್ ಕನ್ಸರ್ನ್ ಪ್ಲಸ್ ಹೆಲ್ತ್ ಕಾನ್ಷಿಯಸ್ನೆಸ್. ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಕ್ರೋ ಪ್ಲಾಸ್ಟಿಕ್ಸು, ನ್ಯಾನೋ ಪ್ಲಾಸ್ಟಿಕ್ ಇಶ್ಯೂ ಎಲ್ಲ ಕಡೆ ಬರ್ತಾ ಇದೆ. ಪ್ರಾಪರಾಗಿ ಡಿಸ್ಪೋಸ್ ಮಾಡಲ್ಲ ಅಂತ ಆ ಥರ ಎಲ್ಲ ನಾವು ನೋಡ್ತಾನೆ ಇದ್ದೀವಿ. ಆದರೆ ಈ ಮೀನಿಗೆ ತಕ್ಕಂತೆ ಕಂಪ್ಯಾಟಿಬಲ್ ಪ್ಯಾಕೇಜಿಂಗ್ ಮೆಟೀರಿಯಲನ್ನು ನಾವು ತಗೋಬೇಕಾಗುತ್ತೆ. ಇದರ ಬಗ್ಗೆ ನಾವು ನಮ್ಮ ತರಬೇತಿದಾರರಿಗೆ ಅಥವಾ ನಮ್ಮ ಶಿಬಿರಾರ್ಥಿಗಳಿಗೆ ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಅದರ ಬಗ್ಗೆ ಹೇಳ್ತೀವಿ. ಎರಡನೇದು, ಈಗ ಒಂದು ಪ್ರಾಡಕ್ಟ್ ಮಾಡಿದ ಮೇಲೆ ಏನೇನು ಲೇಬಲ್ ಮಾಡಬೇಕು ನೀವು. ಈಗ ಸಾಮಾನ್ಯ ಒಬ್ಬ ಗ್ರಾಹಕರು ಬಂದು ನಿಮ್ಮ ಉತ್ಪನ್ನಗಳನ್ನು ಅವರು ತಗೋಬೇಕಂದ್ರೆ ಏನು ನೋಡ್ತಾರೆ? ಫಸ್ಟ್ ಅವರು ನೋಡೋದು ಒಂದೇ, ಏನೇನು ನ್ಯೂಟ್ರಿಷನಲ್ ಕಾಂಪೋನೆಂಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಡಯಾಬಿಟಿಕ್ ಪೇಷೆಂಟ್ ಇರ್ತಾರೆ, ಅವರಿಗೆ ಅಲ್ಲಿ ಶುಗರ್ ಇರೋ ಜಾಸ್ತಿ ಇರೋದು ತಿನ್ನೋದಿಲ್ಲ ಅವರು, ಅಥವಾ ಈ ಹೈಪರ್ ಟೆನ್ಷನ್ ಇರೋರು ಸಾಲ್ಟ್ ಇರೋದು ತಿನ್ನೋದಿಲ್ಲ, ಅಥವಾ ಫ್ಯಾಟು, ಈ ಥರದ್ದೆಲ್ಲ ನೋಡಬೇಕಾಗಿರೋದ್ರಿಂದ ಈ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ನು ತುಂಬ ಕ್ಲಿಯರಾಗಿ ನಾವು ಲೇಬಲ್ ಮಾಡಬೇಕಾಗಿದೆ. ಈ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಲೇಬಲ್ ಮಾಡಬೇಕಂದ್ರೆ ಅದನ್ನು ಉತ್ತಮ ರೀತಿಯ ಸ್ಟೇಟ್ ಆಫ್ ಆರ್ಟ್ ಲ್ಯಾಬೊರೇಟ್ರೀಸಲ್ಲಿ ಇವೆಲ್ಲ ಟೆಸ್ಟ್ ಮಾಡಬೇಕಾಗುತ್ತೆ. ಈ ಪ್ರೋಟೀನ್ ಎಷ್ಟು, ಫ್ಯಾಟ್ ಎಷ್ಟು, ಸ್ಯಾಚುರೇಟ್ ಫ್ಯಾಟಿ ಆಸಿಡೆಡ್ಸು, ಅವೆಲ್ಲ ನಾವು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಇವೆಲ್ಲ ನೋಡಬೇಕಾಗುತ್ತೆ. ಎಷ್ಟು ಗುಣಮಟ್ಟ ಮತ್ತು ಎಷ್ಟು ಅನುಪಾತದಲ್ಲಿದೆ, ಎಷ್ಟು ಪರ್ಸೆಂಟೇಜಲ್ಲಿ ಅದನ್ನು ಸಹ ನಾವು ಲೇಬಲಲ್ಲಿ ಹೇಳಬೇಕಾಗುತ್ತೆ. ಅಂದರೆ 100 ಗ್ರಾಮಿಗೆ ಎಷ್ಟೆಷ್ಟು ಅಂತ ಹೇಳಬೇಕಾಗುತ್ತೆ, ಅದು ಸಹ ನಾವು ಹೇಳ್ಕೊಡ್ತೀವಿ. ಇದಲ್ಲದೆ ಬ್ರ್ಯಾಂಡಿಂಗು, ಈಗ ನಮ್ಮ ಹತ್ರ ಈ ಬ್ರ್ಯಾಂಡಿಂಗು ಇದೆಲ್ಲ ನಮ್ಮ ಹತ್ರ ನುರಿತ ಪ್ರಾಧ್ಯಾಪಕ ಇಲ್ಲದಿದ್ರು ಸಹ ನಾವು ಬೇರೆ ವಿದ್ಯಾಸಂಸ್ಥೆಯನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಇನ್ವೈಟ್ ಮಾಡಿ ಅವರಿಂದ ನಾವು ಈ ಪಾಠ ಪ್ರವಚನವನ್ನು ಪ್ರಾಯೋಗಿಕವಾಗಿ ನಾವು ನಮ್ಮ ಶಿಬಿರಾರ್ಥಿಗಳಿಗೆ ನಾವು ಹೇಳ್ತಾನೆ ಇದ್ದೀವಿ, ಮಾಡ್ತಾನೆ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಇದಲ್ಲದೆ ಈ ಸಾಮಾನ್ಯವಾಗಿ ಬ್ರ್ಯಾಂಡಿಂಗ್ ಅಂದರೆ ಅವರವರೇ ಒಂದು ಬ್ರ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಇದೆಲ್ಲ ನೀವು ಕರೆಕ್ಟಾಗಿ ಇದ್ದರೆ ಈ ಭಾರತ ಗಣ ಸರ್ಕಾರದ ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ ಆ್ಯಕ್ಟ್ ಮೂಲಕ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ ಅಂದರೆ ಫುಡ್ ಸೇಫ್ಟಿ FSSAI, ಈ FSSAI ಲೈಸೆನ್ಸನ್ನು ತಾವು ಪಡೆದು ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲಿ FSSAI ಆಫೀಸರ್ಸ್ ಇರ್ತಾರೆ. ಇವೆಲ್ಲ ನೀವು ನಿಮ್ಮ ಮೂಲಭೂತ ಸೌಕರ್ಯಗಳು ಅಥವಾ ಈ ಉತ್ತಮ ಪ್ಯಾಕೇಜಿಂಗು, ಲೇಬಲಿಂಗು, ಬ್ರ್ಯಾಂಡಿಂಗು, ನಿಮ್ಮ ಉತ್ಪನ್ನಗಳ ಕ್ವಾಲಿಟಿ ಎಲ್ಲ ಬಗ್ಗೆ ಅವ್ರ ಡೀಟೇಲ್ಸ್ ಕೊಟ್ಟರೆ ಅವರು ವಿಸಿಟ್ ಮಾಡ್ತಾರೆ. ಹಾಗೆ ನಿಮಗೆ FSSAI ಲೈಸೆನ್ಸನ್ನು ಅವರು ನಿಮಗೆ ನೀಡ್ತಾರೆ. ಆ ಲೈಸೆನ್ಸ್ ಪರವಾನಿಗೆ ಸಾಮಾನ್ಯ 1 ಇಯರಿಗೆ ಸೀಮಿತವಾಗಿರುತ್ತೆ. ನಿಮ್ಮ ಉತ್ಪನ್ನಗಳು ಇನ್ನೂ ಉತ್ತಮ ರೀತಿಯ ಗುಣಮಟ್ಟ ಇದ್ದರೆ ಅದನ್ನು ಮತ್ತೆ ನಾವು ನೆಕ್ಸ್ಟ್ ಇಯರ್ಗೆ ಅದನ್ನು ರಿನ್ಯೂವಲ್ ಮಾಡುವಂಥ ಪ್ರಕ್ರಿಯೆ. ಇದು ಸಾಮಾನ್ಯವಾಗಿ ಸಣ್ಣ ಉದ್ಯಮೆದಾರರು ಇವೆಲ್ಲ ಪಡೆದುಕೊಂಡು ಮಾರ್ಕೆಟಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರ್ತಾ ಇದ್ದಾರೆ, ಸಿಗ್ತಾ ಇದೆ.
1: ಈಗ ನಿಮ್ಮಲ್ಲಿ ತರಬೇತಿ ಪಡ್ಕೊಳ್ಬೇಕು

0: ಹಾಗಾದರೆ ಅಂದರೆ ವರ್ಷದಲ್ಲಿ ಎಷ್ಟು ಬಾರಿ ನೀವು ತರಬೇತಿಯನ್ನು ನೀಡ್ತಾ ಇದ್ದೀರಿ?
1: ಈಗ ತರಬೇತಿ ಹೇಗಂತ ಹೇಳಿದರೆ, ನಾನು ಇಲ್ಲಿ ನಮ್ಮ ಎಲ್ಲ ಕೇಳುಗರಿಗೆ ನಾನು ಹೇಳೋದಂತ ಹೇಳಿದರೆ, ತರಬೇತಿ ನೀಡೋದು ಅಷ್ಟು ಈಸಿ ಅಲ್ಲ. ಸುಮ್ಮನೆ ತರಬೇತಿ ನೀಡಿ ನಾವು ನಮ್ಮ ಕೆಲಸ ಆಯಿತು ಅಂತ ಹೇಳುವಂಥ ಪ್ರಕ್ರಿಯೆ ಅಲ್ಲ. ನಾವು ಈಗ ವಿವಿಧ ರೀತಿಯ ಆರ್ಥಿಕ ವ್ಯವಸ್ಥೆಯಲ್ಲಿ, ಈಗ ನಾನು ಈಗಾಗಲೇ ಹೇಳಿದ ಹಾಗೆ ನ್ಯಾಷನಲ್ ಫಿಷರೀಸ್ ಡೆವಲಪ್ಮೆಂಟ್ ಬೋರ್ಡ್ ಹೈದರಾಬಾದ್, ಅಥವಾ ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಮಂಗಳೂರು, ಅಥವಾ ಕೆಪೆಕ್ ಬೆಂಗಳೂರು, ಮೀನುಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಇವೆಲ್ಲ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಗೆ, ಬೇರೆ ಬೇರೆ ಆರ್ಥಿಕ ಸಂಸ್ಥೆಗಳಿಗೆ ನಾವೊಂದು ಪ್ರಾಜೆಕ್ಟ್ ಬರಿತೀವಿ. ಅಂದರೆ ಈ ಥರ ನಮಗೆ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಮಾಡಬೇಕು, ನಮಗೆ ಆರ್ಥಿಕ ವ್ಯವಸ್ಥೆ ಬೇಕು ಅಂತ ಅವ್ರು ಬರೆದಾಗ ಅವರೆಲ್ಲ ಸ್ಕ್ರೂಟಿನೈಸ್ ಮಾಡ್ತಾರೆ, ಅವಶ್ಯಕತೆ ಇದೆ ನೋಡಿಬಿಟ್ಟು ನಮಗೆ ಆರ್ಥಿಕ ವ್ಯವಸ್ಥೆನ ಅವ್ರು ಕಲ್ಪಿಸ್ತಾರೆ. ಅದರಲ್ಲಿ ನಮ್ಮ ಈ ಶಿಬಿರಾರ್ಥಿಗಳಿಗೆ ನಾವು ಅದರಲ್ಲಿ ಅವರು ಈಗ ಸಾಮಾನ್ಯವಾಗಿ ಟ್ರೈನಿಂಗ್ ಪ್ರೋಗ್ರಾಮು ತರಬೇತಿ ಕಾರ್ಯಕ್ರಮಗಳು ಸಾಮಾನ್ಯವಾಗಿ 1-3 ದಿನವರೆಗೆ ಇರುತ್ತೆ. ಅಂದರೆ 1 ದಿನದ ಏನು ಕಲಿಯೋಕ್ಕಾಗಲ್ಲ, ಅವರು 3 ದಿನ ಇದ್ದರೆ ಎಲ್ಲ ಕಲಿಬೋದು ಅಂತ. ಈ 3 ದಿನಗಳಲ್ಲಿ ಅವರಿಗೆ ನಾವು, ಅವರು ಕೆಲವರು ಏನು ಮಾಡ್ತಾರೆ, ಪಾಪ ಕೂಲಿ ಮಾಡ್ತಾ ಇರ್ತಾರೆ, ಬಿಟ್ಟು ಬರ್ತಾರೆ 3 ದಿನ, ಅವರಿಗೆ ಅದು ಆರ್ಥಿಕವಾಗಿ ನಷ್ಟ ಆಗಬಾರ್ದು ಅಂತ ನಾವು ಸ್ಟೈಪೆಂಡ್ ಕೊಡ್ತೀವಿ ಅವರಿಗೆ, 1 ದಿನಕ್ಕೆ 100 ರೂಪಾಯಿ ಆ ಥರ ಒಂದು. ಆಮೇಲೆ ಅವ್ರಿಗೆ ಟ್ರಾವೆಲಿಂಗ್ ಅಲೆನ್ಸ್ ಇರುತ್ತೆ, ಅವರು ಹೋಗೋ ಬರೋ ಸಣ್ಣ ಮಟ್ಟದ ನಾವು ಕೊಡ್ಬೋದು. ಅದರ ಜೊತೆಗೆ 3 ದಿನ ಇರುವಂಥ ಅವರು ಅಲ್ಲಿ ಹಾಲ್ಟ್ ಮಾಡಿದ್ರೆ ಅದು ವ್ಯವಸ್ಥೆ, ಮತ್ತು ಊಟ ಉಪಚಾರ ಎಲ್ಲವೂ ನೀಡಿ ಅವರಿಗೆ ಕೊನೆಯದಾಗಿ ಸರ್ಟಿಫಿಕೇಟ್ ಕೊಡುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ್ದು ಏನು ಮಾಡಿದ್ದಾರೆ ಅಂತೇಳಿದರೆ, ಸಾಮಾನ್ಯವಾಗಿ ಮೊದಲೆಲ್ಲ ಅವರಿಗೆ ಸ್ಟೈಪೆಂಡ್ಗಳನ್ನು ಕ್ಯಾಶಲ್ಲಿ ಕೊಡ್ತಾ ಇದ್ದೀವಿ ನಾವು. ಅದೆಲ್ಲ ಆಗಬಾರ್ದು, ಅವರು ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗ್ಬೇಕಂತೇಳಿ ನಾವು ಆಧಾರು ಮತ್ತು ಅವ್ರ ಅಕೌಂಟ್ ನಂಬರ್ ಅವ್ರ ಅಕೌಂಟಿಗೆ ಹೋಗುವಂಥ ಪ್ರಕ್ರಿಯೆಯನ್ನು ಶುರು ಮಾಡ್ಕೊಂಡಿದ್ದೀವಿ. ಇವೆಲ್ಲ ನಮ್ಮ ವಿದ್ಯಾಸಂಸ್ಥೆಯಿಂದ ನಾವು ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳನ್ನು ಬರೆದುಕೊಂಡು ಹಣವನ್ನು ಆ ಸಂಸ್ಥೆಗಳನ್ನ ನಾವು ತಗೊಂಡು ನಮ್ಮ ವಿದ್ಯಾಸಂಸ್ಥೆಗೆ ಈ ನಮ್ಮ ಆಸಕ್ತಿ ಇರುವಂಥ ಕ್ರಿಯಾಶೀಲ ಮೀನುಗಾರರು, ಕ್ರಿಯಾಶೀಲ ಶಿಬಿರಾರ್ಥಿಗಳಿಗೆ ನಾವು ಈ ಎಲ್ಲ ತರಬೇತಿಗಳನ್ನು ನೀಡಿ ಒಟ್ಟಿಗೆ ಅವರು ಓವರಾಲು ಕಾಂಪ್ರಹೆನ್ಸಿವ್ ಆಗಿ ಅವರು ಒಂದು ಉತ್ತಮ ಕ್ರಿಯಾಶೀಲ ಉದ್ಯಮದಾರರಾಗಬೇಕಾದ ಒಂದು ನಿಟ್ಟಿನಲ್ಲಿ ನಾವು ಈ ಎಲ್ಲ ತರಬೇತಿ ಕಾರ್ಯಕ್ರಮಗಳಿಗೆ ನಾವು ನಿರಂತರವಾಗಿ ನಮ್ಮ ವಿದ್ಯಾಸಂಸ್ಥೆಯಿಂದ ನಾವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ.
0: ಮಾಹಿತಿಗಾಗಿ ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ ಯಾರನ್ನು ನಾವು ಸಂಪರ್ಕಿಸ್ಬೋದು?
1: ಈಗ ಸಾಮಾನ್ಯವಾಗಿ ಈಗ ಯಾರಾದರೂ ಕ್ರಿಯಾಶೀಲರಾಗಿರ್ತಾರೆ, ಆಸಕ್ತರಿರ್ತಾರೆ, ಇಲ್ಲ ನಾನು ಸ್ವಂತ ಉದ್ದಿಮೆ ಮಾಡಬೇಕು ಅಂತ, ಅವರಿಗೆ ಒಂದು ಆಪ್ಷನ್ ಇರೋದು ಈಗ ಆರ್ಥಿಕ ವ್ಯವಸ್ಥೆ PMFME ಸ್ಕೀಮಲ್ಲಿ ಒಳ್ಳೆ ಆಪ್ಷನ್ಸ್ ಇದೆ. ಆ PMFME ಸ್ಕೀಮಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ನವರು ಅವರು ನೋಡಲ್ ಆಫೀಸರ್ ಆಗಿರ್ತಾರೆ, ನಾವು ಅದರಲ್ಲಿ ಮೆಂಬರ್ ಇರ್ತೀವಿ. ಇದಲ್ಲದೆ ಇಲ್ಲಿ ಪ್ರತಿಯೊಂದು ಡಿಸ್ಟಿಕಲ್ಲಿ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ಸ್ ಅಂತ ಇರ್ತಾರೆ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ. ನೀವು ಅವರಿಗೆ ಬೇರೆ ಬೇರೆ ಸುಮಾರು ಜನ ಇದ್ದಾರೆ, ಅವರಿಗೆ ನೀವು ಸಂಪರ್ಕ ಮಾಡಿದರೆ, ಈ ಕೇಳುಗರೆಲ್ಲ ಆಸಕ್ತರು ನಮಗೆ ಸಂಪರ್ಕ ಮಾಡಿದರೆ ನಾವು ಅವರಿಗೆ ಸಂಪರ್ಕಿಸ್ತೀವಿ. ಅವರಿಗೆ ನೀವು ಸಂಪರ್ಕ ಮಾಡಿದರೆ ಡೈರೆಕ್ಟಾಗಿ ನಿಮಗೆಲ್ಲ ಅವ್ರು ಪ್ರೋಟೋಕಾಲೇ ಮಾಡ್ಕೊಂಡಿದ್ದಾರೆ ಈಗ. ಅಂದರೆ ಈ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್, ಈಗ ಒಂದು ಲೋನ್ ತೊಗೋಬೇಕಂದ್ರೆ ನಿಮಗೆ ಏನೇನು ಬೇಕು, ಅದಕ್ಕೆ ಒಂದು ಪ್ರಾಜೆಕ್ಟ್ ಬರೀಬೇಕು, ನೀವು DPR ಅಂತ ಹೇಳ್ತೀನಿ, ನಾವು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು ಅವತ್ತು ಫಾರ್ಮೆಟೇ ಮಾಡ್ಕೊಂಡಿದ್ದಾರೆ. ನಿಮಗೆ ಏನು ಬೇಕು ಅದರಲ್ಲಿ ನಿಮ್ಮೆಲ್ಲ ಇನ್ಫಾರ್ಮೇಷನ್ ಎಂಟ್ರಿ ಮಾಡುವಂಥದ್ದು, ನಿಮ್ಮದೆಲ್ಲ ಕ್ರೆಡಿಬಿಲಿಟಿ, ನಿಮ್ಮದು ಎಲ್ಲ ಬ್ಯಾಂಕಲ್ಲಿ ನೀವು ಹೋಗಬೇಕಂದ್ರೆ ಎಲ್ಲ ಅವೆಲ್ಲ ಬೇರೆ ಬೇರೆ ಇಶ್ಯೂಸ್ಗಳೆಲ್ಲ ಇದ್ದಾವೆ, ಅದೆಲ್ಲ ನೀವು ಡೀಟೇಲ್ಸಾಗಿ ಅವರಿಗೆ ನೀವು ಸಂಪರ್ಕ ಮಾಡಿದೆ ಕೊಟ್ಟರೆ ನಿಮಗೆ ಅತಿ ವೇಗವಾಗಿ ಬ್ಯಾಂಕಲ್ಲಿ ಸಾಮಾನ್ಯವಾಗಿ ನಮಗೆ ಬ್ಯಾಂಕ್ನವ್ರು ನಮಗೂ ಸಹ ಕೇಳ್ತಾರೆ, ಸರಿ ಥರ ಕ್ಯಾಂಡಿಡೇಟ್ ಇದ್ದಾರೆ ರೆಕಮೆಂಡ್ ಮಾಡ್ಬೋದು. ನಾವು ಸಾಮಾನ್ಯವಾಗಿ ಆಸಕ್ತರು ಕ್ರಿಯಾಶೀಲ ಆಗಿರೋರಿಗೆ ನಾವು ಯಾವಾಗಲೂ ಇಲ್ಲ ಅಂತ ಹೇಳಿದರೆ ರೆಕಮೆಂಡ್ ಮಾಡಿದ್ದೀವಿ. ಸೊ ಹಾಗಾಗಿ ತುಂಬ ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟೀಸಲ್ಲಿ ತುಂಬಾ ಕ್ರಿಯಾಶೀಲ ಉದ್ಯಮದಾರರಿದ್ದಾರೆ, ಮೀನು ಸಂಸ್ಕರಣೆಯಲ್ಲೂ ಸಹ ತುಂಬ ಕ್ರಿಯಾಶೀಲ ಮೀನುಗಾರರಿದ್ದಾರೆ. ಹಾಗಾಗಿ ಕೇಳುಗರಿಗೆ ನನ್ನ ಒಂದು ಮನವಿ, ನೀವು ಆಸಕ್ತರಿದ್ದೀರಾ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗ ವೈಗ ಬಜಾರ್ ಕ್ಯಾಂಪಸ್ಗೆ ತಾವು ಭೇಟಿ ನೀಡಿ ಎಲ್ಲ ಮಾಹಿತಿಗಳನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ, ನಾವು ಸಿದ್ಧರಿದ್ದೇವೆ.
0: ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತರಬೇತಿ ಕಾರ್ಯಾಗಾರಗಳು, ಕೌಶಲಾಭಿವೃದ್ಧಿ, ಗುಣಮಟ್ಟದ ಅರಿವು, ಆಹಾರ ಸುರಕ್ಷತಾ ಮಾನದಂಡಗಳ ಪಾಲನೆ, ಉತ್ಪನ್ನಗಳ ನವೀನತೆ, ಪ್ಯಾಕೇಜಿಂಗ್ ಮತ್ತು ಮಾರುಕಟ್ಟೆ ತಂತ್ರಜ್ಞಾನಗಳನ್ನು ಒದಗಿಸಿಕೊಡ್ತಾ ಇರುವ ನಿಮ್ಮ ಮೀನುಗಾರಿಕಾ ವಿದ್ಯಾಲಯದ ಕುರಿತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಪ್ರಾಧ್ಯಾಪಕರು ಹಾಗೂ ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗ ಇದರ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಬಿ ಮಂಜಾನಾಯ್ಕ್ ಅವರೊಂದಿಗೆ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಯ ತರಬೇತಿ ಕಾರ್ಯಾಗಾರ ಕುರಿತು ಮಾತುಕತೆಯನ್ನು ಕೇಳಿದಿರಿ.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಇದೀಗ ಮಂಗಳೂರಿನ ದಾಕ್ಷಾಯಿಣಿ ವಿಶ್ವೇಶ್ವರ ಭಟ್ ಅವರಿಂದ ಬೋನ್ಸಾಯಿ ಕೃಷಿ ಬಗ್ಗೆ ಮಾಹಿತಿ ಕೇಳೋಣ.
3: ಬೋನ್ಸಾಯಿ ಎಂಬುದು ಜಪಾನಿ ಶಬ್ದ. ಈ ಪದವನ್ನು ಮರವನ್ನು ಕುಬ್ಜವಾಗಿ ಕುಂಡದಲ್ಲಿ ಬೆಳೆಸುವುದಕ್ಕೆ ಬೋನ್ಸಾಯಿ ಎಂದು ಹೇಳುತ್ತಾರೆ. ಬೋನ್ ಎಂದರೆ ಕುಂಡ ಅಥವಾ ಟ್ರೇ, ಸಾಯಿ ಎಂದರೆ ಗಿಡ ನೆಡುವುದು ಎಂದು ಅರ್ಥ. ನಿಜವಾಗಿ ಭಾರತದ ಒಂದು ಕಲೆ ಇದು. ಬುದ್ಧಿಸ್ಟ್ ಇದನ್ನು ಚೈನಾಕ್ಕೆ ಕೊಂಡೊಯ್ದರು, ಆದರೆ ಇದು ಜಪಾನ್ನಲ್ಲಿ ಹೆಚ್ಚು ಬೆಳವಣಿಗೆ ಹೊಂದಿ ಅಭಿವೃದ್ಧಿ ಪಡೆಯಿತು. 18ನೇ ಶತಮಾನದಲ್ಲಿ ಜಪಾನಿಯರು ಚೈನಾದ ಕಲ್ಚರ್ನ ಇನ್ಫ್ಲೂಯೆನ್ಸ್ನಿಂದ ಆಗಿದ್ದರು. ಈ ಸಮಯದಲ್ಲಿ ಜಪಾನಿಯರು ಬೋನ್ಸಾಯ್ ಕಲ್ಚರನ್ನು ಅಡಾಪ್ಟ್ ಮಾಡಿಕೊಂಡು ಅದನ್ನು ಮುಂದುವರೆಸಿದ್ದಾರೆ. ಬೋನ್ಸಾಯ್ ಪ್ರಕೃತಿಗೆ ಅತಿ ಹತ್ತಿರವಾಗಿದೆ. ಬೋನ್ಸಾಯ್ ಯಾವಾಗಲೂ ಬೆಳೆಯುತ್ತಾ ಇದೆ. ಅದನ್ನು ನಮಗೆ ಬೇಕಾದ ಹಾಗೆ ಮಾಡಬಹುದು. ಬೇರೆ ಯಾವುದೇ ಆರ್ಟ್ ಫಾರ್ಮ್ಗಿಂತಲೂ ಇದು ಅತ್ಯುನ್ನತವಾಗಿದೆ. ಈಗ ಬೋನ್ಸಾಯ್ಗೆ ಯಾವ ರೀತಿಯ ಪಾಟ್ಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಎಂದರೆ, ಸಾಮಾನ್ಯವಾಗಿ ಬೋನ್ಸಾಯ್ ಮಾಡುವಾಗ 2 ತೂತು ಇರುವ 4 ಇಂಚು ಎತ್ತರ ಕುಂಡವನ್ನು ಆಯ್ಕೆ ಮಾಡುತ್ತೇವೆ. ಇದು ಚೌಕಾಕಾರ, ಆಯತಾಕಾರ, ದುಂಡಾಕಾರ, ಹೆಕ್ಸಗನ್ ಇತ್ಯಾದಿ ಶೇಪ್ಗಳಲ್ಲಿ ಇರುತ್ತದೆ. ಯಾವುದನ್ನಾದರೂ ನಾವು ಆಯ್ಕೆ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ಮಣ್ಣಿನ ಪಿಂಗಾಣಿ ಕುಂಡಗಳನ್ನು ಆಯ್ಕೆ ಮಾಡಿಕೊಂಡರೆ ಅಥವಾ ಮಣ್ಣಿನ ಪಾಟ್ಗಳನ್ನು ಆಯ್ಕೆ ಮಾಡಿಕೊಂಡರೆ ಗಿಡಗಳಿಗೆ ಅತ್ಯುತ್ತಮವಾಗಿರುತ್ತದೆ. ಈಗ ಇದನ್ನು ಪ್ಲಾಸ್ಟಿಕ್ ಕುಂಡಗಳಲ್ಲಿ ಸಹ ಬೆಳೆಸುತ್ತಾರೆ, ಆದರೆ 4 ಇಂಚುಗಿಂತಲೂ ಪಾಟು ಎತ್ತರವಾಗಿ ಇರಬಾರದು. ಲ್ಯಾಂಡ್ಸ್ಕೇಪ್ ಮತ್ತು ಕುಬ್ಜ ಕಲ್ಲುಗಳ ಮೇಲೆ, ಬಂಡೆಗಳ ಮೇಲೆ ಮರವನ್ನು ಬೆಳೆಸುವುದರಿಂದ ನಗರ ಪ್ರದೇಶದಲ್ಲಿ ನಾವು ಪ್ರಕೃತಿಗೆ ಹತ್ತಿರವಾಗಬಹುದು. ಮನಸ್ಸಿದ್ದರೆ ಯಾರು ಬೇಕಾದರೂ ಮಾಡಬಹುದು. ಕಮಿಟ್ಮೆಂಟ್ ಮತ್ತು ಡೆಡಿಕೇಶನ್ ಇರಬೇಕು. ಯಾವಾಗಲೂ ನಾವು ಒಂದು ಕೆಲಸ ಮಾಡುತ್ತೇವೆ ಎಂದರೆ ಅದಕ್ಕೆ ಡೆಡಿಕೇಶನ್ ಇಂಪಾರ್ಟೆಂಟ್. ಬರೀ ಉತ್ಸಾಹ ಸಾಕಾಗುವುದಿಲ್ಲ. ಹಾಗೆಯೇ ಬೋನ್ಸಾಯಲ್ಲಿ ಇದು ತಾಳ್ಮೆಯ ಒಂದು ಪರೀಕ್ಷೆಯೇ ಎಂದು ಹೇಳಬಹುದು. ಸಾಮಾನ್ಯವಾಗಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಬೋನ್ಸಾಯನ್ನು ಆರ್ಟಿಫಿಷಿಯಲ್ ಆಗಿ ಬೆಳೆಸ್ತೇವೆ, ಆ ಗಿಡಕ್ಕೆ ನೋವಾಗುತ್ತದೆ, ಹಾಗೆ ಇಲ್ಲವೇ ಇಲ್ಲ. ಈಗ ನಾವು ಸಾಮಾನ್ಯವಾಗಿ ಕಾಡಿನಲ್ಲಿ ಎಲ್ಲಾದರೂ ಅಥವಾ ಲಾಂಗ್ ಡ್ರೈವ್ ಹೋಗುವಾಗ ನೀವು ರೋಡ್ ಸೈಡಿನಲ್ಲಿ ಸಣ್ಣ ಮರಗಳನ್ನು ಕಾಣಬಹುದು. ಇದು ಪ್ರಕೃತಿದತ್ತವಾಗಿ ಕುಬ್ಜವಾಗಿ ಬೆಳೆದಂತಹ ಗಿಡ ಎಂದು ಹೇಳಬಹುದು. ಯಾಕೆಂದರೆ ಅದಕ್ಕೆ ಕಲ್ಲಿನ ಒಳಗೆ ಹೋಗಲಿಕ್ಕೆ ಜಾಗ ಇಲ್ಲದೇ ಇರಬಹುದು. ಮಣ್ಣಿನ ಒಳಗೆ ಆಳವಾಗಿ ಬೇರು ಹೋಗಲಿಕ್ಕೆ ಅದಕ್ಕೆ ತಡೆ ಉಂಟಾಗಿರಬಹುದು, ಅಥವಾ ನೀರು ಸಾಕಾಗದೇ ಇರಬಹುದು. ಅಂತಹ ದೊಡ್ಡ ದೊಡ್ಡ ಮರಗಳು ಸಣ್ಣ ಸಣ್ಣ ಕುಬ್ಜವಾಗಿ ಅಲ್ಲಲ್ಲಿಯೇ ಬೆಳೆಯುತ್ತಾ ಇರುತ್ತದೆ. ಹಾಗೆ ಇದನ್ನೇ ನಾವು ಕುಂಡಗಳಲ್ಲಿ ಸಹ ಬೆಳೆಸುವ ಕ್ರಮವನ್ನು ಅಡಾಪ್ಟ್ ಮಾಡಿಕೊಳ್ಬಹುದು. ಸಾಮಾನ್ಯವಾಗಿ ಯಾವ ತರಹದ ಗಿಡಗಳನ್ನು ಬೋನ್ಸಾಯಿಗೆ ಸೂಕ್ತವಾಗಿರುತ್ತದೆ ಎಂದರೆ, ನಮ್ಮ ಪ್ರದೇಶದಲ್ಲಿ ಯಾವ ರೀತಿಯ ಕಾಡು ಮರಗಳು ಬೆಳೆಯುತ್ತದೆಯೋ ಅಂತಹ ಮರಗಳನ್ನೇ ನಾವು ಆಯ್ಕೆ ಮಾಡಿಕೊಂಡರೆ ಅದಕ್ಕೆ ರೋಗಬಾಧೆಗಳಾಗಲಿ ಅಥವಾ ಸುಲಭವಾಗಿ ನಮ್ಮ ಜಾಗದಲ್ಲಿ ಬೆಳೆಯುತ್ತದೆ. ನಾವು ಈಗ ಬೋನ್ಸಾಯಿಗೆ ಜಾಗ ಎಷ್ಟು ಬೇಕು ಹೇಳಿದರೆ, ಬೋನ್ಸಾಯಿ ಅತಿ ಕಡಿಮೆ ಜಾಗವನ್ನು

ಅದು ಬೀಳುತ್ತದೆ. ಕಡಿಮೆ ಜಾಗದಲ್ಲಿ ತುಂಬ ಮರಗಳನ್ನು ನೆಟ್ಟರೆ ನಮ್ಮ ನಗರ ಪ್ರದೇಶಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಮರಗಳು ಕಾಡಿನಲ್ಲಿ ಇರ್ತದೆ ಅದನ್ನು ನಾವು ತೋರಿಸಬಹುದು. ಮತ್ತು ನಮ್ಮ ಆಯ್ಕೆಯ ಮೇಲೆ ಹೊಂದಿಕೊಂಡಿರುತ್ತದೆ ಮತ್ತು ನಮ್ಮ ಇಮ್ಯಾಜಿನೇಷನ್ ಮೇಲೆ ಹೊಂದಿಕೊಂಡಿರುತ್ತದೆ. ಇದು ಅತ್ಯಂತ ತಾಳ್ಮೆಯನ್ನು ಬೇಡುವಂತಹ ಒಂದು ರೀತಿಯ ಸಸ್ಯ ಆಗಿರುತ್ತದೆ. ಬೋನ್ಸೈನಲ್ಲಿ 90% ನಮ್ಮ ಆರ್ಟಿಸ್ಟಿಕ್ ನಾಲೆಡ್ಜ್, 10% ಹಾರ್ಟಿಕಲ್ ನಾಲೆಡ್ಜ್ ಬೇಕಾಗುತ್ತದೆ. ಜನರಲ್ಲಿ ಸಾಮಾನ್ಯವಾಗಿ ತಪ್ಪು ತಿಳುವಳಿಕೆ ಇರುತ್ತದೆ, ಆದರೆ ಇದು ನಮಗೆ ನಗರ ಪ್ರದೇಶಗಳಲ್ಲಿ ಅತ್ಯಂತ ಸೂಕ್ತವಾಗಿರುತ್ತದೆ ಎಂದು ನನ್ನ ಅನಿಸಿಕೆ. ಇನ್ನು ಬೋನ್ಸೈ ಬೆಳೆಸುವಾಗ ಬೋನ್ಸೈ ಎಲಿಮೆಂಟ್ಸ್ ಎಂತೆಲ್ಲ ಬೇಕು ಹೇಳಿದರೆ, ಬೇರಿನ ಹರಡುವಿಕೆ, ಟ್ರಂಕಿನ ಫಾರ್ಮ್, ಅರೇಂಜ್ಮೆಂಟ್ಸ್ ಆಫ್ ಬ್ರಾಂಚಸ್, ಕೊಂಬೆಗಳ ಜೋಡಣೆ, ಬೇರುಗಳ ಸ್ಪ್ರೆಡ್ ಹರಡುವಿಕೆಯಿಂದ ಗಿಡಗಳಿಗೆ ಸಪೋರ್ಟ್ ಸಿಗುವಂತೆ ಮಾಡುವುದು. ರೂಟ್ ಯಾವಾಗಲೂ ಎಲ್ಲ ಕಡೆ ಹರಡಿದ್ದರೆ ಒಳ್ಳೆಯದು. ಯಾವುದೇ ರೀತಿಯ ಟ್ರಂಕ್ ಫಾರ್ಮ್ ಮಾಡಬೇಕಾದರೆ ಟೇಪರ್ ಆಗಿ ಮಾಡುವುದರಿಂದ ಅದು ಸ್ಮೂತ್ ಹಾಗೂ ನೀಟಾಗಿ ಕಾಣುತ್ತದೆ. ಇದು ಗಿಡವನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಸಾಮಾನ್ಯವಾಗಿ ನಾವು ಫಸ್ಟು ಒಂದು ಲಕೋಟೆಯಲ್ಲಿಯೋ ಅಥವಾ ಒಂದು ಸಣ್ಣ ಪಾಟ್ನಲ್ಲಿಯೋ ಫಸ್ಟು ನಾವು ಒಂದು ಗಿಡವನ್ನು ಹಾಕಬೇಕು ಅಂತ ಹೇಳಿದರೆ, ಸಾಧಾರಣ ಒಂದು ಗೋಳಿ ಮರ ಹೇಳಿ ನೀವು ಉದಾಹರಣೆಗೆ ತೆಗೆದುಕೊಂಡರೆ, ಫಸ್ಟು ಗೋಳಿ ಮರವನ್ನು ನಾವು ಒಂದು ಗಿಡವನ್ನು ಹಾಕಿ ಸಾಧಾರಣ ಅದರ ಟ್ರಂಕ್ ನಮ್ಮ ಹೆಬ್ಬೆರಳಿನಷ್ಟು ದಪ್ಪವಾಗಿರ್ಬೇಕಾಗ್ತದೆ. ಅಷ್ಟು ದಪ್ಪ ಆದ ನಂತರ ಅದನ್ನು ನಾವು 4 ಇಂಚಿನ ಕುಂಡಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಬೋನ್ಸೈ ಗಿಡವನ್ನು ನೆಡಬೇಕಾದ್ರೆ ನಮಗೆ ಕೆಲವು ಇಕ್ವಿಪ್ಮೆಂಟ್ಗಳು ಬೇಕಾಗ್ತದೆ. ಎಂತ ಹೇಳಿದರೆ, ಒಂದು ಸಾಮಾನ್ಯ ತಂತಿಗಳು, ತಂತಿಗಳು ಹೇಳಿದರೆ ಕಾಪರ್ ವೈಯರ್ ಅಥವಾ ಅಲ್ಯೂಮಿನಿಯಂ ವೈಯರ್ ಆದರೆ ಒಳ್ಳೆಯದು. ಇನ್ನು ಕಬ್ಬಿಣದ ವೈಯರ್ ಆದರೆ ಅದು ರಸ್ಟ್ ಹಿಡಿದು ಅದು ಕಟ್ಟಾಗುವ ಚಾನ್ಸಸ್ ಜಾಸ್ತಿ ಇರುವುದರಿಂದ ಕಾಪರ್ ವೈಯರ್ ಇದಕ್ಕೆ ಅತ್ಯಂತ ಸೂಕ್ತವಾಗಿರುತ್ತದೆ. ಮತ್ತು ನಮಗೆ ಬೇಕಾದ ಸೈಜಲ್ಲಿ ಕಾಪರ್ ವೈಯರ್ ಸಿಕ್ಕುತ್ತದೆ. ಮತ್ತು ನಮ್ಮ ಟ್ರಂಕಿನ ಅನುಕೂಲಕ್ಕೆ ತಕ್ಕಂತೆ ನಾವು ವೈಯರನ್ನು ಅದಕ್ಕೆ ಸುಂದಬೇಕಾಗ್ತದೆ. ಪ್ರಪ್ರಥಮವಾಗಿ ನಾವು ಆ ಕುಂಡದಲ್ಲಿ 4 ಇಂಚಿನ ಏನು ಪಾಟ್ ತೆಕ್ಕೊಳ್ತೇವೋ ಅದಕ್ಕೆ ಒಂದು ಮೆಷನ್ನು ಹಾಕಬೇಕಾಗ್ತದೆ. ಮೆಷನ್ನು ಹಾಕಿ ಸಣ್ಣ ಸಣ್ಣ ಕಲ್ಲುಗಳನ್ನು ಫಸ್ಟಿಗೆ ಹರಡಬೇಕಾಗ್ತದೆ. ಅದರ ನಂತರ ಸ್ವಲ್ಪ ಹೊಯಿಗೆ, ನಂತರ ಮಣ್ಣನ್ನು ಹಾಕಬೇಕಾಗ್ತದೆ. ಆ ಕಲ್ಲು ಮತ್ತು ಹೊಯಿಗೆ ಹಾಕಿದ ನಂತರ ಗಿಡವನ್ನು ಅಲ್ಲಿ ಒಂದು ನಮಗೆ ಇಮ್ಯಾಜಿನರಿ, ಯಾವ ರೀತಿ ನಾವು ಆ ಗಿಡವನ್ನು ನಾವು ಮೊದಲೇ ಇಮ್ಯಾಜಿನ್ ಮಾಡಬೇಕಾಗ್ತದೆ, ಯಾವ ರೀತಿಯಲ್ಲಿ ನಾವು ಆ ಗಿಡವನ್ನು ಬೆಳೆಸ್ತೇವೆ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಒಮ್ಮೆ ಬ್ರಾಂಚಸ್ಸನ್ನು ಕಟ್ ಮಾಡಿದ ಮೇಲೆ ಪುನಃ ಆ ಜಾಗದಲ್ಲಿ ಬ್ರಾಂಚಸ್ಸು ಬರುವುದಿಲ್ಲ, ಅದು ಬಿಟ್ಟು ಬೇರೆ ಜಾಗದಲ್ಲಿ ಬರ್ತದೆ. ಅದಕ್ಕಾಗಿ ನಾವು ಮೊದಲೇ ಒಂದು ಇಮ್ಯಾಜಿನೇಷನ್ ಮಾಡಬೇಕು, ನನ್ನ ಗಿಡ ಈ ರೀತಿಯಲ್ಲಿ ಇರಬೇಕು ಅಂತ ಹೇಳಿ. ಹಾಗೆ ಅಂದುಕೊಂಡ ನಂತರ ನಾವು ಆ ಗಿಡವನ್ನು ಸರಿಯಾಗಿ ಒಂದು ಪ್ಲೇಸ್ ಮಾಡಬೇಕಾಗ್ತದೆ. ಮತ್ತೆ ಆ 2 ತೂತುಗಳಿಂದ ವೈಯರನ್ನು ತೆಗೆದು ಕುಂಡದಿಂದ ಮೇಲೆ ಬಂದ ನಂತರ ಅದನ್ನು ಟ್ರಂಕಿನ ಭಾಗಕ್ಕೆ ಅಂತ ಹೇಳಿದರೆ ಬೇರನ್ನು ಎಲ್ಲ ಕಡೆಯಲ್ಲಿಯೂ ಹರಡಬೇಕಾಗ್ತದೆ. ಹರಡಿದ ನಂತರ ಅದನ್ನು ಸೆಕ್ಯೂರ್ ಮಾಡಬೇಕಾಗ್ತದೆ ಆ ವೈಯರಿಂದ. ಅದನ್ನು ತುಂಬ ಟೈಟಾಗೂ ಅಲ್ಲ, ತುಂಬ ಲೂಸಾಗೂ ಅಲ್ಲ, ಆ ವೈಯರನ್ನು ಕಟ್ಟಿ ನಾವು ಅದನ್ನು ಸೆಕ್ಯೂರ್ ಮಾಡಿದ ನಂತರ ಮತ್ತೆ ಅದರ ಮೇಲೆ ಮಣ್ಣನ್ನು ಹರಡಬೇಕಾಗ್ತದೆ. ಮಣ್ಣನ್ನು ಹರಡಿದ ನಂತರ ಅದನ್ನು ಸ್ವಲ್ಪ ಈ ತುಂಬ ಲೂಸಾಗಿರುವಂಥ ಅತಿ ಮರಳು ಮಿಶ್ರಿತ ಮಣ್ಣನ್ನು ಹಾಕಬಾರ್ದು, ಅದಕ್ಕೆ ಸ್ವಲ್ಪ ಜಿಗಟು ಮಣ್ಣು ಹೇಳ್ತೇವೆ, ಆ ಜಿಗಟು ಮಣ್ಣನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಬೇಕು, ಒತ್ತಿ ಒತ್ತಿ. ನಿಮ್ಮ ಕೈಗೆ ಬಲ ಸಾಕಾಗದಿದ್ದರೆ ಒಂದು ಸಣ್ಣ ರೌಂಡ್ ಕಲ್ಲನ್ನು ಏನಾದರೂ ತೆಕ್ಕೊಂಡು ಅದನ್ನು ಹದವಾಗಿ ಅದರ ಮೇಲೆ ಒತ್ತುತ್ತಾ ಹೋಗಿ ಒಟ್ಟು ಟೋಟಲ್ ಅದು ಸೆಕ್ಯೂರ್ ಮಾಡಿ ನಂತರ ನೀವು ಅದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಬೇಕು. ನೀರನ್ನು ಯಾವ ರೀತಿಯಲ್ಲಿ ಹಾಕಬೇಕು ಹೇಳಿದರೆ, ಒಂದು ಅದರಿಂದ ದೊಡ್ಡ ಒಂದು ಅಗಲವಾದ ಟಬ್ಬಲ್ಲಿ ನೀರನ್ನು ತುಂಬಿಸಿಟ್ಟು ಅದರಲ್ಲಿ ಇದನ್ನು ಮುಳುಗಿಸಿಡಬೇಕು. ಅಂದರೆ ಕೆಳಗಿಂದ ನೀರದು ಎಳ್ಕೊಳ್ಳುವ ಹಾಗೆ ಮಾಡಿದರೆ ಅತ್ಯುತ್ತಮವಾಗಿರುತ್ತದೆ. ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ಅದಕ್ಕೆ ಮೇಲಿನಿಂದ ಸಹ ನೀರು ಕೊಡಬಹುದು, ಆದರೆ ನೆರಳಿನಲ್ಲಿ ಇಡಬೇಕಾಗ್ತದೆ. ಸಾಮಾನ್ಯವಾಗಿ ಬೋನ್ಸಾಯಿ ಅತ್ಯಂತ ಸ್ಲೋ ಆಗಿ ಬೆಳೆಯುವಂಥ ಗಿಡ. ಇದರಲ್ಲಿ ನಾವು ಏನು ನಿಧಾನ ಬೆಳವಣಿಗೆ ಆಗುತ್ತದೆ, ಟ್ರಂಕನ್ನಲ್ಲಿ ಟ್ರಂಕಿನ ಅದರ ಥಿಕ್ನೆಸ್ಸನ್ನು ನೋಡಿ ಇದರ ವಯಸ್ಸನ್ನು ಗುರುತಿಸುವಲ್ಲಿ ಸಹಕಾರಿಯಾಗುತ್ತದೆ. ಇನ್ನು ಬ್ರಾಂಚನ್ನು ಕಟ್ ಮಾಡುವಾಗ ಅದು ರೂಟ್ನ

0: ಬೇಸನ್ನು ಬ್ಯಾಲೆನ್ಸ್ ಮಾಡುವ ಹಾಗೆ ಇರಬೇಕು. ಹೇಗೆ ಹೇಳಿದರೆ, ಒಂದೇ ಸೈಡು ಎಲ್ಲ ಬ್ರ್ಯಾಂಚನ್ನು ಕಟ್ ಮಾಡಿದರೆ ಗಿಡ ಮಗರುವ ಚಾನ್ಸ್ ಜಾಸ್ತಿ ಇರ್ತದೆ. ಆದರೆ ಅದು ರೂಟ್ ಮಗಚದ ಹಾಗೆ ಇರಬೇಕು ಅಂತ ಹೇಳಿದರೆ, ಬೋನ್ಸಾಯಿಯ ಆಕರ್ಷಣೆ ಹೆಚ್ಚಿಸುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ನಾವು ಎಡಕ್ಕೆ ಒಂದು ಬ್ರ್ಯಾಂಚ್ ಬಿಟ್ಟರೆ ಮತ್ತೆ ಸ್ವಲ್ಪ ಜಾಗದಲ್ಲಿ ಪುನಃ ಬಲಕ್ಕೆ ಇನ್ನೊಂದು ಬ್ರ್ಯಾಂಚನ್ನು ಬಿಟ್ಟರೆ ಆಗ ನೋಡಲಿಕ್ಕೂ ಸಹ ಸುಂದರವಾಗಿರ್ತದೆ, ರೂಟ್ ಅದನ್ನು ಟ್ರಂಕನ್ನು ಹೋಲ್ಡ್ ಮಾಡುವ ಕೆಪಾಸಿಟಿ ಸಹ ಹೆಚ್ಚಾಗ್ತದೆ. ಹಾಗೆ ಆಕಾರವನ್ನು ಕೊಟ್ಟುಕೊಂಡು ಮತ್ತೆ ತುದಿ ತುದಿಗೆ ಆಗುವಾಗ ನಮಗೆ ಬೇಕಾದ ಸೈಡನ್ನು ಅದನ್ನು ವಾಲಿಸಬಹುದು. ಇದು ಒಂದು ಗಿಡಕ್ಕೆ ಕಳೆಯನ್ನು ಸಹ ಕೊಡುತ್ತದೆ. ಇದರಲ್ಲಿ ಸ್ಪೈರಲ್ ಸ್ಟೇರ್ ಕೇಸ್ ಈಸ್ ಎ ಗುಡ್ ಮಾಡೆಲ್ ಅಂತ ಹೇಳ್ತಾರೆ. ಅದು ಆ ಗಿಡದ ಬೆಳವಣಿಗೆ ಮತ್ತು ನಿಮ್ಮ ಕೈಚಳಕದ ಮೇಲೆ ಹೊಂದಿಕೊಂಡಿರ್ತದೆ. ಫಸ್ಟ್ ಬ್ರ್ಯಾಂಚಿನ ಟ್ರಂಕ್ ಸೈಜ್ನಿಂದ 1/3 ಮೇಲಿರಬೇಕು. ಭಾರವಾದ ಕೊಂಬೆಗಳು ಕೆಳಗಿರಬೇಕು. ಮರವನ್ನು ಬ್ಯಾಲೆನ್ಸ್ ಮಾಡುವ ಹಾಗೆ ಇರಬೇಕು. ಸಪೂರ ಕೊಂಬೆಗಳು ಮೇಲಿರಬೇಕು. ಬೋನ್ಸಾಯ್ ಸೈಜ್ ದೊಡ್ಡ ಮರಗಳು ನಮಗೆ ಬೇಕಾದ ಹಾಗೆ ಕಟ್ ಮಾಡಲು ಸಾಧ್ಯವಿಲ್ಲ. ಚಿಕ್ಕ ಕುಂಡಗಳಲ್ಲಿ ನಮಗೆ ಬೇಕಾದ ಹಾಗೆ ಮಾಡಬಹುದು. 6 ಇಂಚರಿಂದ 2 ಫೀಟು ಸಾಮಾನ್ಯವಾಗಿ ಇದ್ದರೆ ಒಳ್ಳೆಯದು. ಕೈಯಲ್ಲಿ ಹಿಡಿಯುವ ಸೈಜ್ನಲ್ಲಿ ಇರುತ್ತದೆ. ಒಬ್ಬ ಮನುಷ್ಯನಗಿಂತಲೂ ಎತ್ತರವಾಗಿದ್ದರೆ ಅದು ಆ ಪಾಟ್ ತಡ್ಕೊಳ್ಳುವ ಶಕ್ತಿ ಇರುವುದಿಲ್ಲ. ಅತೀ ಚಿಕ್ಕದು ಅಥವಾ ಅತೀ ದೊಡ್ಡದು, ಇದು ಎರಡೂ ಸ್ವಲ್ಪ ಪ್ರಾಬ್ಲಮ್ ಅನ್ನು ಕೊಡುತ್ತದೆ. ಯಾಕಂತ ಹೇಳಿದ್ರೆ ಶಿಫ್ಟಿಂಗ್ ಮಾಡುವಾಗ ಅಥವಾ ಅದನ್ನು ರೀಪಾಟ್ ಮಾಡುವಾಗ ಇದು ಪ್ರಾಬ್ಲಮ್ ಆಗ್ತದೆ. ಆದ್ದರಿಂದ ನಾವು ಅತ್ಯಂತ ಗಮನವಾಗಿ ಇಡಬೇಕಾದ ಅಂಶ ಏನಂತ ಹೇಳಿದರೆ, ರೂಟನ್ನು ಬ್ಯಾಲೆನ್ಸ್ ಮಾಡುವ ಹಾಗೆ ಕೊಂಬೆಗಳನ್ನು ಇದು ಮಾಡಬೇಕು. ಚಿಕ್ಕದಾದರೆ ತುಂಬ ಸಲ ನೀರು ಹಾಕಬೇಕಾಗ್ತದೆ. ಬ್ರ್ಯಾಂಚ್ ಕೂಡ ಆಗಾಗ ಪ್ರೂನಿಂಗ್ ಮಾಡಬೇಕಾಗುತ್ತದೆ. ಬೇಸಿಕ್ ಬೋನ್ಸಾಯ್ ಸ್ಟೈಲ್, ಇದನ್ನು ಟ್ರಂಕ್ನ ಆ್ಯಂಗಲ್ನ ಮೇಲೆ ವಿಂಗಡಣೆ ಮಾಡಲಾಗುತ್ತದೆ. ಇನ್ನೊಂದು ಫಾರ್ಮಲ್ ಅಪ್ರೈಟ್ ಹೇಳುತ್ತೇವೆ. ಇದು ಹೇಗೆ ಹೇಳಿದರೆ, ಸಾಧಾರಣ ನಾರ್ಮಲ್ ನಾವು ಯಾವ ರೀತಿ ಮರವನ್ನು ನೋಡ್ತೇವೋ ಅದೇ ರೀತಿಯಲ್ಲಿ ನಾವು ಇದನ್ನು ಪ್ರೂನ್ ಮಾಡಿಕೊಂಡು ಬರ್ಬೋದು. ಇನ್ನು ಇನ್ಫಾರ್ಮಲ್ ಅಪ್ರೈಟ್ ಅಂತ ಹೇಳ್ತೇವೆ. ಇದು ನಿಮ್ಮ ನಿಮ್ಮ ಮನಸ್ಸಿಗೆ ತಕ್ಕಂತೆ ಇದನ್ನು ಮಾಡಬಹುದು. ಇನ್ನು ಸ್ಲ್ಯಾಂಟಿಂಗ್ ಪೊಸಿಷನ್ನು ಸ್ವಲ್ಪ ಓರೆಯಾಗಿ ಇಟ್ಟು ಮಾಡಬಹುದು. ಸೆಮಿ ಕ್ಯಾಸ್ಕೇಡ್ ಸಿಸ್ಟಮ್ ಸಲ್ಲೆ ಮಾಡಬಹುದು. ಫಾರ್ಮಲಲ್ಲಿ ಟ್ರಂಕ್ ಸ್ಟ್ರೇಟ್ ಮತ್ತು ವರ್ಟಿಕಲ್ ಆಗಿ ಇರ್ತದೆ. ಇನ್ಫಾರ್ಮಲಲ್ಲಿ ಟ್ರಂಕ್ ಕರ್ವಿ ಕರ್ವಿಯಾಗಿ ಇರುತ್ತದೆ. ಇದನ್ನು 45 ಡಿಗ್ರಿ ಬೆಂಡಿನಲ್ಲಿಯೂ ಸಹ ಇರುತ್ತದೆ. ಇನ್ನು ನಾವು 45 ಡಿಗ್ರಿಗಿಂತ ಜಾಸ್ತಿ ಬೆಂಡ್ ಮಾಡಿಕೊಂಡು ಹೋದರೆ ಅದು ಪಾಟಿನಿಂದ ತುಂಬ ಹೊರಗೆ ಬಂದು ಕೆಳಗುವರೆಗೆ ಇಳಿತದೆ. ಅಂತಹ ಟೈಮ್ನಲ್ಲಿ ನಾವು ಪಾಟನ್ನು ಸ್ವಲ್ಪ ಎತ್ತರವಾಗಿ ಇಡಬೇಕಾಗ್ತದೆ. ಕ್ಯಾಸ್ಕೇಡ್ ಪಾಟ್ನಲ್ಲಿ ಹಾರಿಜಾಂಟಲ್ ಆಗಿ ಸಹ ಮಾಡಬಹುದು. ಕ್ಯಾಸ್ಕೇಡ್ ಬಿಲೋ ದ ಪಾಟಿಂಗ್ ರೂಟಿಂಗ್ ಆಗಿರ್ತದೆ. ಯಾವ ರೀತಿ ಶಿಲ್ಪಿ ಒಂದು ಸಹ ತನ್ನ ಕೆತ್ತನೆ ಕೆಲಸವನ್ನು ಮುಗಿಸಿದ ಮೇಲೆ ಮತ್ತೆ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲವೋ, ಹಾಗೆಯೇ ಇಲ್ಲಿ ಕೂಡವು ನಾವು ಒಮ್ಮೆ ಟ್ರಂಕನ್ನು ಬ್ರ್ಯಾಂಚಸ್ಸನ್ನು ಕಟ್ ಮಾಡಿದರೆ ಪುನಃ ಅದನ್ನು ನಾವು ಎಂದುಕೊಂಡ ಹಾಗೆ ವಾಪಸ್ ಅಲ್ಲಿ ಚಿಗುರುವುದಿಲ್ಲ. ಅದಕ್ಕೋಸ್ಕರ ಮೊದಲೇ ನಾವು ಯಾವ ರೀತಿಯ ಬೆಳವಣಿಗೆ, ನಮ್ಮ ಆರ್ಟಿಸ್ಟಿಕ್ ಸ್ಟೈಲ್ ಯಾವ ರೀತಿಯಲ್ಲಿ ಓಡ್ತದೆ, ಅದರ ಪ್ರಕಾರವೇ ಮೊದಲೇ ಮುಂದಾಗುವಿಕೆಯನ್ನು ಗುರುತಿಸಿಕೊಂಡು ಅದರ ಪ್ರಕಾರ ನಾವು ಬ್ರ್ಯಾಂಚಸ್ಸನ್ನು ಕಟ್ ಮಾಡ್ತಾ ಇರಬೇಕಾಗ್ತದೆ. ಇನ್ನು ಇದಕ್ಕೆ ಫರ್ಟಿಲೈಸರ್, ಆದಷ್ಟು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಉತ್ತಮ. ಯಾಕೆ ಹೇಳಿದರೆ, ನಾವು ಸಾಲಿಡ್ ಈ ಥರ ಸಗಣಿ ಗೊಬ್ಬರ ಹೀಗೆ ಕೊಟ್ಟರೆ ಅದಕ್ಕೆ ಜಾಗ ಕಡಿಮೆ ಇರುವ ಕಾರಣ ಅದು ತೆಕ್ಕೊಳ್ಳೋದು ಲೇಟ್ ಆಗ್ತದೆ. ಲಿಕ್ವಿಡ್ ಫರ್ಟಿಲೈಸರ್ ಆದರೆ ಅದು ಸುಲಭ ಆಗ್ತದೆ ಅದಕ್ಕೆ ಇಂಟೇಕು. ಮತ್ತು ನಾವು ಅದರ ರೂಟ್ಸ್ ಎಲ್ಲ ಹೊರಗೆ ಬಂದಿರ್ತದೆ, ನಮ್ಮ ಪಾಟಿನಿಂದ ಹೊರಗೆ ಬಂದ ರೂಟ್ಸನ್ನು ನಾವು ಆಗಾಗ ಕತ್ತರಿಸಬೇಕಾಗ್ತದೆ. ಕೆಲವೊಂದು ಫಾಸ್ಟ್ ಗ್ರೋತ್ ಇರ್ತದೆ, ಕೆಲವೊಂದು ಸ್ಲೋ ಗ್ರೋತ್ ಇರ್ತದೆ, ಅದರ ಮೇಲೆ ನಾವು ಹೊಂದಿಕೊಂಡು ಮಾಡಬೇಕಾಗ್ತದೆ.
1: ಇದುವರೆಗೆ ಮಂಗಳೂರಿನ ದಾಕ್ಷಾಯಣಿ ವಿಶ್ವೇಶ್ವರ ಭಟ್ ಅವರಿಂದ ಬೋನ್ಸಾಯಿ ಕೃಷಿ ಮಾಡುವ ಬಗ್ಗೆ ಮಾಹಿತಿ ಕೇಳಿದಿರಿ. ಇದೀಗ ಎಂ ವಾಣಿ ಹಾಡಿರುವ ಭಕ್ತಿಗೀತೆ ಕೇಳೋಣ. ಕನಕದಾಸರ ರಚನೆ, ನೆನೆಯಬಾರದೆ ಮನವೇ ಪರಮ ಪಾವನನಾ.

ಇದುವರೆಗೆ ಎಂ ವಾಣಿ ಹಾಡಿರುವ ಕನಕದಾಸರ ರಚನೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ 7:35. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ. ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9ರಂದು ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್

0: ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಎರಡನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ದಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯಿತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ಧತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು ಒಂದು ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047ರ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನು ಒಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ

0: ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28ರಿಂದ 31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5ರಿಂದ 9ರವರೆಗೆ ಅಮೆರಿಕದ ಓರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ ಮೂವರು ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಈಗ ಹಿಂದಿ ಚಿತ್ರಗೀತೆಗಳು. ಧೂಮ್ ಚಿತ್ರಕ್ಕಾಗಿ ಶಾನ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ರಚನೆ ಸಮೀರ್, ಸಂಗೀತ ಪ್ರೀತಮ್.

ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದೀಗ ರಾಗಿಣಿ ಎಂಎಂಎಸ್ಟು ಚಿತ್ರಕ್ಕಾಗಿ ಮೀಟ್ ಬ್ರದರ್ಸ್ ಅಂಜಾನ್ ಮತ್ತು ಕನಿಕಾ ಕಪೂರ್ ಹಾಡಿರುವ ಗೀತೆ, ರಚನೆ ಕುಮಾರ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ, ಬಳಿಕ ದೀಕ್ಷಿತಾ ಕೋಳಿಯೂರು ಅವರಿಂದ ಭಾಷಣವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ.
4: ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಒಂದು ಅನ್ನದ ಅಗುಳು. ಯಾರೋ ತನ್ನ ಮುಷ್ಟಿಯೊಳಗೆ ಹಿಸುಕಿ ಹಾಯಾಗಿ ನಿದ್ರಿಸಿದ್ದ ನನ್ನ ಎಚ್ಚರಿಸಿದರು. ಯಾರೋ ತನ್ನ ಮುಷ್ಟಿಯೊಳಗೆ ಹಿಸುಕಿ ಹಾಯಾಗಿ ನಿದ್ರಿಸಿದ್ದ ನನ್ನ ಎಚ್ಚರಿಸಿದರು. ಕ್ಷಣಾರ್ಧದಲ್ಲಿ ವಿಶಾಲವಾಗಿ ಹರಡಿದ್ದ ನೆಲದ ಮೇಲೆ ಅಂಗಾತ ಬಿದ್ದ ನನಗೆ ನೀರೆರೆದರು. ದಿನಗಳೆದಂತೆ ಪೈರಾಗಿ ಬೆಳೆದು ನಾನು ತಂಗಾಳಿಗೆ ತಲೆಯೊಡ್ಡಿ ನಿದ್ರಿಸುತ್ತಿದ್ದೆ. ದಿನಗಳೆದಂತೆ ಪೈರಾಗಿ ಬೆಳೆದು ನಾನು ತಂಗಾಳಿಗೆ ತಲೆಯೊಡ್ಡಿ ನಿದ್ರಿಸುತ್ತಿದ್ದೆ. ಎಲ್ಲ ಕಷ್ಟಗಳು ದೂರವಾಯಿತೆಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ಗುಂಪಾಗಿ ಬಂದ ಆಳುಗಳು ಚೂಪಾದ ಆಯುಧದಿಂದ ನನ್ನ ಕತ್ತರಿಸಿ ರಾಶಿ ಹಾಕಿದರು. ನನ್ನ ದೇಹದಿಂದ ನಾನೇ ಬೇರ್ಪಡುವ ತನಕ ಜೋರು ಜೋರಾಗಿ ಹೊಡೆದರು. ನನ್ನ ದೇಹದಿಂದ ನಾನೇ ಬೇರ್ಪಡುವ ತನಕ ಜೋರು ಜೋರಾಗಿ ಹೊಡೆದರು. ಸ್ಮೃತಿ ತಪ್ಪಿದ ನಾನು ಎಚ್ಚರಗೊಂಡಾಗ ಗೋಣಿಯೊಳಗೆ ಬಿಳಿಯ ವರ್ಣದಲ್ಲಿದ್ದೆ. ಯಾರೋ ನನ್ನ ಹೊತ್ತುಕೊಂಡು ನಡೆಯುತ್ತಿದ್ದರೂ ನೋಡಿದರೆ ಅವರ ಮನೆಯೊಳಗಿದ್ದೆ. ಸದ್ಯ ಆರಾಮ ದೊರೆಯಿತೆಂದು ಮೂಲೆಯಲ್ಲಿರೆ ಬಿದ್ದ ನನ್ನ ಪಾತ್ರೆಗೆ ಸುರಿದಳವಳು. ಕೊತ ಕೊತ ಕುದಿದ ನೀರಿಗೆ ನಿರ್ದಾಕ್ಷಿಣ್ಯದಿಂದ ಒದ್ದೆ ಮಾಡಿ ಬಿರುಸಿನಲ್ಲಿ ನೂಕಿದಳು. ಕಣ್ಣೀರು ಸುರಿಸಿದರೂ ಕೇಳುವವರಿಲ್ಲ. ಬಿಸಿಯಲ್ಲಿ ಬೆಂದ ನಾನು ತಟ್ಟೆಗೆ ಬಿದ್ದೆ. ಮೂಕನಾಗಿದ್ದ ನನ್ನ ಮುಷ್ಟಿಯಲ್ಲಿ ತೆಗೆದು ಜಗಿಯುತ್ತಿರೆ ದೇಹವೇ ಚೂರಾಗಿ ಯಾವುದೋ ಪಾತಾಳದೊಳಗಿದ್ದೆ. ಮುಂದಿನ ಕವನ ಜಗದ್ಗುರು ಭಾರತ. ಬಾನಂಗಳದಲ್ಲಿ ಹಾರುತಿಹುದು ವೈಭವದಿ ತಿರಂಗ ಪತಾಕೆ. ಭಾರತೀಯರೆಲ್ಲ ಸಂಭ್ರಮದಿ ಹಾಕುತಿಹರು ಸ್ವತಂತ್ರತೆಯ ಸಂತೋಷದ ಕೇಕೆ. ಭದ್ರಕೋಟೆಯಂತೆ ದೇಶವ ಕಾಯುತಲಿಹುದು ಭವ್ಯ ಹಿಮಾಲಯ.

ಭದ್ರ ಕೋಟೆಯಂತೆ ದೇಶವ ಕಾಯುತಲಿಹುದು ಭವ್ಯ ಹಿಮಾಲಯ. ಸುತ್ತ ಗೋಡೆಯಂತೆ ವೈರಿಗಳಿಂದ ಭಾರತವ ರಕ್ಷಿಸುತ್ತಲಿಹುದು ದಿವ್ಯ ಜಲಾಶಯ. ಹಿಮಾಲಯದಿಂದ ಕನ್ಯಾಕುಮಾರಿವರೆಗಿನ ಮಣ್ಣಿನ ಕಣಕಣದಲ್ಲಿದೆ ದೇಶಭಕ್ತಿಯ ಸೊಬಗು. ಗಿರಿಶೃಂಗಗಳು, ಹರಿದ್ವರ್ಣ ವನಗಳು, ಜಲತೊರೆಗಳು ತಂದಿದೆ ಭಾರತಿಗೆ ಇನ್ನಷ್ಟು ಮೆರುಗು. ದಿವ್ಯ ಸನಾತನ ಸಂಸ್ಕೃತಿ ಆಚಾರಗಳಿಗೆ ವೇದ ಪುರಾಣವೇ ಸಾಕ್ಷಿಯು. ಬಹುರಾಜ ಮನೆತನದ ಆಳ್ವಿಕೆ, ಶಿಲ್ಪಕಲಾಕೃತಿಗಳೇ ಇತಿಹಾಸದಲ್ಲಿನ ಶಾಸನಕ್ಕೆ ಬುನಾದಿಯು. ಭಾರತೀಯರು ನಾವೆಲ್ಲರೂ ಒಂದೇ, ಶಾಂತಿಯ ಮಂತ್ರವ ಪಠಿಸೋಣ. ತಾಯಿ ಭಾರತೀಯ ಸೇವಕರು ನಾವು, ಭವ್ಯ

0: ಭಾರತವ ಬೆಳಗೋಣ. ತಾಯಿ ಭಾರತೀಯ ಸೇವಕರು ನಾವು, ಭವ್ಯ ಭಾರತವ ಬೆಳಗೋಣ. ಮುಂದಿನ ಕವನ ತಾಳ್ಮೆ. ಭಾವನೆಗಳೊಡನೆ ಬೆಸೆದು ಮನಪಟಲವನ್ನೇ ಹೊಕ್ಕು ಕಲಕುವ ಪದ. ಭಾವನೆಗಳೊಡನೆ ಬೆಸೆದು ಮನಪಟಲವನ್ನೇ ಹೊಕ್ಕು ಕಲಕುವ ಪದ. ಕ್ರೋಧವ ನಿಯಂತ್ರಿಸಿ ಸಹನೆಗೆ ತಂದುಕೊಂಡು ಜೀವನ ಮೌಲ್ಯವ ನೆನಪಿಸುವ ಪದ. ಕ್ರೋಧವ ನಿಯಂತ್ರಿಸಿ ಸಹನೆಗೆ ತಂದುಕೊಂಡು ಜೀವನ ಮೌಲ್ಯವ ನೆನಪಿಸುವ ಪದ. 14 ವರುಷ ಅಣ್ಣನೊಡನೆ ಪೊಡವಿಯಾತ್ರೆಗೆ ಲಕ್ಷ್ಮಣ ಹೊರಟು ನಿಂತಾಗ ಈ ಪದವೇ ಆಸರೆಯಾಗಿತ್ತು ಊರ್ಮಿಳೆಗೆ. ಅರ್ಜುನ ತನ್ನ ತೊರೆದು ನಿಂತಾಗ ಉಲೂಪಿಗೆ ವರವಾಗಿತ್ತಿದು. ಕ್ರೂರಿ ರಾವಣನ ಕೈಯೊಳು ಸಿಲುಕಿ ಒದ್ದಾಡಿದ ಮೈಥಿಲಿಗೆ ಸಹನೆಯೇ ಶಕ್ತಿಯಾಯಿತು. ಜಗದ ಜನರ ಜೀವನಾಡಿ ನೀನು ತಾಳ್ಮೆ, ನೀನಿಲ್ಲದಿದ್ದರೆ ಏನಾಗುತ್ತಿತ್ತೋ ನಾನರಿಗೆ. ಮುಂದಿನ ಕವನ ದುಃಖಿತಾತ್ಮ. ಕಾದ ಕಬ್ಬಿಣದಂತೆ ಕುಲುಮೆಯಲ್ಲಿ ಬೆಂದು ಹೋದ ಅಂತರಾತ್ಮಕ್ಕೆ ನೆಮ್ಮದಿ ಬೇಕೆನಿಸಿದೆ. ಕೋಪ ತಾಪ ಎಂಬಿತ್ಯಾದಿ ಅರಿಷಡ್ವೈರಿಗಳಿಂದ ಸುತ್ತುವರಿದ ಕಾಯಕ್ಕೆ ಒಲುಮೆಯ ಬೆಸುಗೆ ಬೇಕಿದೆ. ಯಾಕೋ ಒಮ್ಮೊಮ್ಮೆ ಅನಿಸುವುದು ಭಾರವಾದ ಬಂಡೆಗಳೆಡೆಯಲ್ಲಿ ಬಿದ್ದು ನರಳಿದಂತೆ. ವಿಲವಿಲನೆ ಒದ್ದಾಡುತ್ತಾ ಗವಿಯಲ್ಲಡಗಿದ ಕ್ರೂರಿ ಮೃಗಗಳ ದಂತ ಪಂಕ್ತಿಗಳಿಗೆ ಸಿಲುಕಿದಂತೆ. ಬೆಚ್ಚಿಬಿದ್ದು ಫಕ್ಕನೆ ಎದ್ದು ಕುಳಿತರೆ ಸ್ವಪ್ನದೊಳಗಿನ ರೋಚಕತೆ ಕಾಣಿಸುವುದು. ಮನದಲ್ಲೂ ಮನಸ್ಸಲ್ಲೂ ದುಃಖ ಪೂರಿತವಾಗಿರಲು ಜೀವನವೇ ಶೂನ್ಯ ಎಂದೆನಿಸಿಬಿಡುವುದು. ಚಿಂತನ ಮಂಥನಗಳಿಂದಾಗಿ ಮಿಡಿಯುತಿಹ ಎದೆ ಬಡಿತವೇ ಊಹೆಗೂ ಸಿಲುಕದಷ್ಟು ಏರುಪೇರಾಗಿದೆ. ಮನದೊಳಗಿನ ತುಮುಲಗಳನ್ನು ಮತ್ತೆ ಮತ್ತೆ ಹೊರ ಜಗತ್ತಿಗೆ ಕೂಗಿ ಹೇಳಬೇಕೆನಿಸಿದೆ. ಮುಂದಿನ ಕವನ ಎಲ್ಲಿ ಎಡವಿದೆ ನಾ. ನವಮಾಸ ಗರ್ಭದಿ ಹೊತ್ತು ತಿರುಗಿದೆ ಜಗವೆಲ್ಲ, ಕೊನೆಗಾಲದಲ್ಲಿ ನಿನ್ನ ಕಣ್ಣೀರನ್ನು ಅರಿಯದಾದೆನಲ್ಲ. ಮುತ್ತಿಟ್ಟು ತುತ್ತಿಟ್ಟು ಸಾಕಿದೆ ನನ್ನನ್ನು, ಒಬ್ಬಂಟಿಯಾಗಿಸಿಬಿಟ್ಟೆನಮ್ಮ ನಾನು ನಿನ್ನನ್ನು. ತೊಟ್ಟಿಲೊಳು ಕೈ ತಟ್ಟಿ ಮಲಗಿಸಿ ನಿಟ್ಟುಸಿರಬಿಟ್ಟೆ, ಹಗಲಿರುಳೆನ್ನದೆ ಎನಗಾಗಿ ದುಡಿದು ಜೀವನವ ಸವೆದೆ
1: ನಿನ್ನ ಹೆಗಲಿಗೆ ಆಸರೆಯಾಗುವುದ ನಾನು ಮರೆತು ಬಿಟ್ಟೆ. ಕಣ್ಣಂಚಿನಲ್ಲಿ ಆಸೆ ಆಕಾಂಕ್ಷೆಗಳ ಹೊತ್ತು ನಿನ್ನೆಲ್ಲಾ ಬಯಕೆಗಳ ಬಚ್ಚಿಟ್ಟುಕೊಂಡೆಯಲ್ಲ. ಅಂಧಕಾರ ಕವಿದಿದ್ದ ಬಾಳಲ್ಲಿ ಜ್ಯೋತಿಯಾದೆ, ಬಾಳಿಗೊಂದು ಗುರುವಾಗಿ ಗುರಿಯಿಡಲು ಕಲಿಸಿದೆ. ಕಂಕುಳಲ್ಲಿ ಕುಳ್ಳಿರಿಸಿ ಊರು ಕೇರಿ ಅಲೆದೆ ಊರುಗೋಲಾಗಬೇಕಿದ್ದ ನಾನು ಪಾಳುಬಂಡೆಯಾದೆ. ಕೈ ಹಿಡಿದು ಅಕ್ಷರ ಕಲಿಸಿ ಜೀವನದಾತೆಯಾದೆ. ಅಮ್ಮ ನಿನ್ನ ಸಂಕಟ ಅರಿಯದೆ ನಾನು ವ್ಯಾಘ್ರನಾದೆ. ಪಾಲ್ಗಡಲ ಮುತ್ತಿನಂತೆ ನನ್ನ ಜತನದಿ ಅಪ್ಪಿಕೊಂಡು ಬಳಲಿ ಬಸವಳಿದ ನೀನು ಸದ್ದಿಲ್ಲದೆ ಮರೆಯಾದೆ. ಹಾರಲು ಕಲಿತ ಹಕ್ಕಿಗೆ ರೆಕ್ಕೆಯೇ ಇಲ್ಲವಾಯ್ತೆ, ನೀ ಅಳಿದ ಮೇಲೆ ನಿನ್ನ ಶ್ರೇಷ್ಠತೆಯ ನಾ ತಿಳಿದೆ. ಮುಂದಿನ ಕವನ ಕಾಲೇಜು ಕಾರಿಡಾರ್. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿ

ಗಿಜಿಸುವ ತಾಣ. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿಗಿಜಿಸುವ ತಾಣ. 10 ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. 10 ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. ಎಲ್ಲೆಂದರಲ್ಲಿ ಹೇಗೇಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಎಲ್ಲೆಂದರಲ್ಲಿ ಹೇಗೇಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಇನ್ನೊಬ್ಬರ ಪ್ರತ್ಯುತ್ತರಕ್ಕೂ ಕಾಯದೆ ನೋಡ ನೋಡುತ್ತಲೇ ಕಾಲೆಳೆಯುವರು. ಇನ್ನೊಬ್ಬರ ಪ್ರತ್ಯುತ್ತರಕ್ಕೂ ಕಾಯದೆ ನೋಡ ನೋಡುತ್ತಲೇ ಕಾಲೆಳೆಯುವರು. ಕ್ಷಣಾರ್ಧದಲ್ಲಿ ಕಾರಿಡಾರ್ನಿಂದ ತರಗತಿಗೆ ಸೇರಿಕೊಳ್ಳುವ ಪರಿಯೋ ಬಲು ಅದ್ಭುತ. ಕ್ಷಣಾರ್ಧದಲ್ಲಿ ಕಾರಿಡಾರ್ನಿಂದ ತರಗತಿಗೆ ಸೇರಿಕೊಳ್ಳುವ ಪರಿಯೋ ಬಲು ಅದ್ಭುತ. ಮತ್ತದೇ ಜಾಗದಲ್ಲಿನ ಹಾಡು ಹರಟೆ ಮುಗಿಯದು ಅನವರತ. ಮತ್ತದೇ ಜಾಗದಲ್ಲಿನ ಹಾಡು ಹರಟೆ ಮುಗಿಯದು ಅನವರತ. ಮರೆತೆನೆಂದರೂ ಹೇಗೆ ಮರೆಯಲಿ ನೀ ಕೊಟ್ಟ ಸವಿ ನೆನಪುಗಳನ್ನ. ಮರೆತೆನೆಂದರೂ ಹೇಗೆ ಮರೆಯಲಿ ನೀ ಕೊಟ್ಟ ಸವಿ ನೆನಪುಗಳನ್ನ. ಮೆಲುಕು ಹಾಕಿದಷ್ಟು ಹೊಸ ಚಿತ್ರಗಳು ಹೊಕ್ಕುವುದು ಎನ್ನ ಅಂತರಂಗವನ್ನ. ಮೆಲುಕು ಹಾಕಿದಷ್ಟು ಹೊಸ ಚಿತ್ರಗಳು ಹೊಕ್ಕುವುದು ಎನ್ನ ಅಂತರಂಗವನ್ನ. ಮುಂದಿನ ಕವನ ಓ ಮನವೇ ಮರುಗದಿರು. ಮರುಗದಿರು ಮನವೇ ಜರಿಯದಿರು, ಯಾರೂ ಶಾಶ್ವತರಲ್ಲ ಎಂಬುದ ಅರಿತಿರು. ಮರುಗದಿರು ಮನವೇ ಜರಿಯದಿರು, ಯಾರೂ ಶಾಶ್ವತರಲ್ಲ ಎಂಬುದ ಅರಿತಿರು. ಕಣ್ಣ ಮುಂದೊಂದು ಬೆನ್ನ ಹಿಂದೊಂದು ನುಡಿಯುವ ಜನರ ನಡುವೆ ನೀ ಜತನದಿಂದಿರು. ಕಣ್ಣ ಮುಂದೊಂದು ಬೆನ್ನ ಹಿಂದೊಂದು ನುಡಿಯುವ ಜನರ ನಡುವೆ ನೀ ಜತನದಿಂದಿರು. ನಗು ನಗುತ್ತಾ ಎಲ್ಲವರಿತು ದ್ರೋಹವ ಬಗೆವ ದುರುಳಹಿತ ಶತ್ರುಗಳ ನಂಬದಿರು. ನಗು ನಗುತ್ತಾ ಎಲ್ಲವರಿತು ದ್ರೋಹವ ಬಗೆವ ದುರುಳಹಿತ ಶತ್ರುಗಳ ನಂಬದಿರು. ಇಂದಲ್ಲ ನಾಳೆ ಎಂದಾದರೊಂದು ದಿನ ಒಳ್ಳೆಯದಾಗುವುದೆಂಬ ನಂಬಿಕೆಯಿಂದಿರು. ಇಂದಲ್ಲ ನಾಳೆ ಎಂದಾದರೊಂದು ದಿನ ಒಳ್ಳೆಯದಾಗುವುದೆಂಬ ನಂಬಿಕೆಯಿಂದಿರು. ವಂಚನೆಯ ಕೈಗಳು ಬೆನ್ನ ಹಿಂದಿರುವಾಗ ಕರಿಚೇಳು ಕುಟುಕಿದಂತಾದರೂ, ವಂಚನೆಯ ಕೈಗಳು ಬೆನ್ನ ಹಿಂದಿರುವಾಗ ಕರಿಚೇಳು ಕುಟುಕಿದಂತಾದರೂ, ಪ್ರೀತಿ ಮಮತೆಯ ವಾತ್ಸಲ್ಯದ ತಾಯ ಪ್ರೀತಿ ಮುಂದೆ ಎಲ್ಲರೂ ತೃಣ ಸಮಾನರು. ತಾಯ ಕೃಪೆ ನಮಗಿರಲು ಚಿಂತೆ ಯಾತಕ್ಕೆ ಹೇಳು, ನಡೆ ಮುಂದೆ ಬಿಡು ಚಿಂತೆ ಸಾಗು ನೀ ಗುರಿಯೆಡೆಗೆ. ತಾಯ ಕೃಪೆ ನಮಗಿರಲು ಚಿಂತೆ ಯಾತಕ್ಕೆ ಹೇಳು, ನಡೆ ಮುಂದೆ ಬಿಡು ಚಿಂತೆ ಸಾಗು ನೀ ಗುರಿಯೆಡೆಗೆ. ದೃಢ ಮನಸ್ಸು ಹೊಂದುತ್ತಲಿ ನೀನಿಟ್ಟ ಪ್ರತಿ ಹೆಜ್ಜೆ ಯಶದ ಬಾಗಿಲ ತೆರೆದು ಸುಖವ ತರಲಿ. ದೃಢ ಮನಸ್ಸು ಹೊಂದುತ್ತಲಿ ನೀನಿಟ್ಟ ಪ್ರತಿ ಹೆಜ್ಜೆ ಯಶದ ಬಾಗಿಲ ತೆಗೆದು ಸುಖವ ತರಲಿ. ಮುಂದಿನ ಕವನ ನನ್ನ ಜೀವ. ಹೃದಯದಲ್ಲಿ ವಿದ್ಯುತ್ ತರಂಗಗಳಂತೆ ಹಾದು ಹೋಗುವ ಚೈತನ್ಯ ನೀನು. ಹೃದಯದಲ್ಲಿ ವಿದ್ಯುತ್ ತರಂಗಗಳಂತೆ ಹಾದು ಹೋಗುವ ಚೈತನ್ಯ ನೀನು. ಧೈರ್ಯ ತುಂಬಿ ಕಣ್ಣ ಒರೆಸುವ ಸ್ಫೂರ್ತಿಯ ಚಿಲುಮೆ ನೀನು. ಧೈರ್ಯ ತುಂಬಿ ಕಣ್ಣೀರ ಒರೆಸುವ ಸ್ಫೂರ್ತಿಯ ಚಿಲುಮೆ ನೀನು. ದುಃಖವಾದಾಗ ಪ್ರೀತಿಯ ರಸದೌತಣ ನೀಡಿ ನನ್ನ ಸಂತೈಸುವ ಜಾದುಗಾರ. ದುಃಖವಾದಾಗ ಪ್ರೀತಿಯ ರಸದೌತಣ ನೀಡಿ ನನ್ನ ಸಂತೈಸುವ ಜಾದುಗಾರ. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಾಗ ನನ್ನ ಮೇಲೇಳಿಸುವ ಸಲಹೆಗಾರ. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಾಗ ನನ್ನ ಮೇಲೇಳಿಸುವ ಸಲಹೆಗಾರ. ಏನೇ ಆದರೂ ಹಿಂಜರಿಯದಿರು ಎಂಬ ನಿನ್ನ ಅನುಭವದ ನುಡಿ. ಏನೇ ಆದರೂ ಹಿಂಜರಿಯದಿರು ಎಂಬ ನಿನ್ನ ಅನುಭವದ ನುಡಿ ನನ್ನ ಕಹಿ ನೆನಪುಗಳ ಮರೆಸಿ ಇಡಲು ಪ್ರೇರೇಪಿಸಿದೆ ಮುಂದಡಿ. ಹಸನ್ಮುಖದಿಂದ ಎಲ್ಲರನ್ನೂ ಗೆಲ್ಲುವ ಮಾತಿನ ಮುದ್ದು ಕಣ್ಮಣಿ. ಹಸನ್ಮುಖದಿಂದ ಎಲ್ಲರನ್ನೂ ಗೆಲ್ಲುವ ಮಾತಿನ ಮುದ್ದು ಕಣ್ಮಣಿ. ನನ್ನ ಬಾಳಿನ ದೀವಿಗೆ ನೀನು, ನಿನಗೆ ನಾ ಚಿರಋಣಿ. ನನ್ನ ಬಾಳಿನ ದೀವಿಗೆ ನೀನು, ನಿನಗೆ ನಾ ಚಿರಋಣಿ. ಮುಂದಿನ ಕವನ ಆಕೆ ಬಡವಿ. ಕಣ್ಣೀರ ಹನಿ ಧಾರಾಕಾರವಾಗಿ ಹರಿದರೂ ಮುಖದಲ್ಲಿ ಮಂದಹಾಸ ಬೀರುವಳು. ಕಣ್ಣೀರ ಹನಿ ಧಾರಾಕಾರವಾಗಿ ಹರಿದರೂ ಮುಖದಲ್ಲಿ ಮಂದಹಾಸ ಬೀರುವಳು. ಮನದ ತುಂಬ ವ್ಯಥೆ ತುಂಬಿದ್ದರೂ ಎದುರಲ್ಲಿ ಚೆನ್ನಾಗಿರುವಂತೆ ನಟಿಸುವಳು. ಮನದ ತುಂಬ ವ್ಯಥೆ ತುಂಬಿದ್ದರೂ ಎದುರಲ್ಲಿ ಚೆನ್ನಾಗಿರುವಂತೆ ನಟಿಸುವಳು. ತನ್ನವರೆಂಬವರು ಸಾಕಷ್ಟಿದ್ದರೂ ತನಗಾಗಿ ಯಾರೂ ಇಲ್ಲವೆಂಬ ಬೇಸರದ ಅವಲತ್ತು. ತನ್ನವರೆಂಬರು ಸಾಕಷ್ಟಿದ್ದರೂ ತನಗಾಗಿ ಯಾರೂ ಇಲ್ಲವೆಂಬ ಬೇಸರದ ಅವಲತ್ತು. ಊಟ ಸೇರದು ತೃಷೆ ನೀಗದು ಅಳುವುದೊಂದೇ ಆಕೆಗೆ ಸಾಧ್ಯವಿತ್ತು. ಊಟ ಸೇರದು ತೃಷೆ ನೀಗದು ಅಳುವುದೊಂದೇ ಆಕೆಗೆ ಸಾಧ್ಯವಿತ್ತು. ನಿಂತರೂ ಕುಂತರೂ ತಪ್ಪು ಎಂಬ ಹಲವು ಚುಚ್ಚು ಮಾತುಗಳ ಸಹಿಸುತ್ತ ನಿಂತರೂ ಕುಂತರೂ ತಪ್ಪು ಎಂಬ ಹಲವು ಚುಚ್ಚು ಮಾತುಗಳ ಸಹಿಸುತ್ತ ತನ್ನದಲ್ಲದ ತಪ್ಪುಗಳೆಲ್ಲವ ಒಪ್ಪಿ ಕಷ್ಟಗಳ ನುಂಗಿ ನಡೆದಳಾಕೆ ಎಲ್ಲರನ್ನೂ ಎಲ್ಲವನ್ನೂ ಅನುಸರಿಸುತ್ತ ತನ್ನದಲ್ಲದ ತಪ್ಪುಗಳೆಲ್ಲವ ಒಪ್ಪಿ ಕಷ್ಟಗಳ ನುಂಗಿ ನಡೆದಳಾಕೆ ಎಲ್ಲರನ್ನೂ ಎಲ್ಲವನ್ನೂ ಅನುಸರಿಸುತ್ತ
ಹೇಗಿರುವೆಯೆಂದು ಕೇಳಲಿಲ್ಲ ಯಾರೊಬ್ಬರು. ಹೇಗಿರುವೆಯೆಂದು

0: ಕೇಳಲಿಲ್ಲ ಯಾರೊಬ್ಬರು, ಸಂಕಟಕ್ಕೆ ಕಣ್ಣೀರೇ ಮರುಕ ಪಡುವಂಥದು, ಸಂಕಟಕ್ಕೆ ಕಣ್ಣೀರೇ ಮರುಕ ಪಡುವಂಥದು. ಅವಳೂ ನಕ್ಕಳು ಒಂದು ದಿನ ಮನದುಂಬಿ, ಕಷ್ಟಗಳ ಗುಡ್ಡವನು ಏರಿ ನಿಂತು,
1: ಕೇಳುಗರೆ, ಇದುವರೆಗೆ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಕೇಳಿ ದೀಕ್ಷಿತಾ ಕೋಳಿಯೂರು ಅವರಿಂದ ಭಾಷಣ. ವಿಷಯ ಮದುವೆಯೊಳಗೊಂದು ಇಣುಕು ನೋಟ.
2: ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ, ಕಂಠೆ ಭದ್ನಾಮಿಷು ಬಗೆ ತ್ವಂ ಜೀವ ಶರದಾಂಶತ. ನಿರರ್ಗಳವಾಗಿ ಪುರೋಹಿತರ ಬಾಯಿಯಿಂದ ಉಚ್ಚ ಸ್ವರದಲ್ಲಿ ಕೇಳಿಬರುತ್ತಿರುವ ಮಂತ್ರೋಚ್ಚಾರಣೆ. ಚಿನ್ನದ ಕರಿಮಣೀಸರವನ್ನು ಕೈಯಲ್ಲಿ ಹಿಡಿದು ಪುರೋಹಿತರ ಅಪ್ಪಣೆಗಾಗಿ ಕಾಯುತ್ತಿರುವ ಮಧುಮಗ. ತಲೆ ತಗ್ಗಿಸಿ ಕರಿಮಣೀಸರಕ್ಕೆ ಕೊರಳೊಡಲು ತಯಾರಾಗಿ ನಿಂತ ಮಧುವಣಗಿತ್ತಿ. ಅಕ್ಷತೆ ಕಾಳನ್ನು ಚೆಲ್ಲಿ ಹಾರೈಸಲು ಕಾತುರರಾಗಿರುವ ಬಂಧು ಮಿತ್ರರು ಮಗಳನ್ನು ಅಳಿಯನಿಗೊಪ್ಪಿಸಿ ಅದಾವುದೋ ದೊಡ್ಡ ಭಾರವನ್ನು ಕಳೆದುಕೊಂಡಂತೆ ನಿಟ್ಟುಸಿರು ಬಿಟ್ಟು ನಿರಾಳರಾಗಲು ಸಿದ್ಧರಾಗಿರುವ ಹೆಣ್ಣು ಹೆತ್ತವರು. ಹೌದು, ಇದೊಂದು ಸರ್ವೇ ಸಾಧಾರಣವಾದ ಮದುವೆಯ ದೃಶ್ಯವೆಂದು ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ಅಲ್ಲವೇ? ಯೌವನದ ಮನದಲ್ಲಿ ಮದುವೆಯೊಂದು ಚಿಪ್ಪಿನೊಳಗಿನ ಮುತ್ತಿನಂತೆ. ಸದಾ ಕನಸುಗಳಿಗೆ ಮೊದಲ ಪೀಠಿಕೆ ಮದುವೆ. ಮಾತುಗಳಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಹರಿದಾಡುವುದು ಮದುವೆ. ವಯಸ್ಸು 20 ಆಯಿತಲ್ಲವೇ, ಮದುವೆ ಊಟ ಯಾವಾಗ ಎಂದು ವಯಸ್ಸನ್ನು ನೆನಪಿಸುವ ಮದುವೆ. ಮದುವೆ ಆದ್ಮೇಲೆ ಎಲ್ಲವೂ ಬದಲಾಗ್ತದೆ ಎಂದು ಭವಿಷ್ಯವನ್ನು ಭಯಬೀಳಿಸುವ ಮದುವೆ. ಈ ಮದುವೆ ಎನ್ನುವುದೇ ಹೀಗೆ ಅರ್ಥೈಸಲಾಗದಂತಹ ಒಂದು ಅದ್ಭುತ. ಕವಿ ಪುಂಗವರು ಅಂದಂತೆ, ಯಾವ ಹೂವು ಯಾರ ಮುಡಿಗು ಯಾರು ಬಲ್ಲರು ಎಂಬ ಸಾಲುಗಳು ಇಲ್ಲಿ ಬಹಳ ಸಾಂದರ್ಭಿಕ ಎಂದೆನಿಸುತ್ತದೆ. ಇಲ್ಲಿ ಹೂವನ್ನು ಹೆಣ್ಣಿಗೆ ಹೋಲಿಕೆಯಾಗಿಟ್ಟು ಮದುವೆಯನ್ನು ಚಿಕ್ಕದಾಗಿ ಬಹಳ ಅರ್ಥಗರ್ಭಿತವಾಗಿ ಬಿಡಿಸಿಟ್ಟಿದ್ದಾರೆ. ಯಾರಿಗೆ ಯಾರು ಜೋಡಿ ಎನ್ನುವುದು ದೈವ ಸಂಕಲ್ಪ ಎನ್ನುತ್ತಾರೆ ಕೆಲವರು. ಮದುವೆಯಾಗಲು ತುದಿಗಾಲಲ್ಲಿ ನಿಂತಿರುವ ಯುವ ಮನಸ್ಸುಗಳು ಒಂದೆಡೆಯಾದರೆ, ಮದುವೆ ಆದರೆ ತನ್ನೆಲ್ಲಾ ಕನಸುಗಳಿಗೆ ತರ್ಪಣ ಬಿಟ್ಟಂತೆ ಎಂಬ ಭಯದಲ್ಲಿ ಮದುವೆಯನ್ನು ನಿರಾಕರಿಸುವ ವರ್ಗ ಇನ್ನೊಂದೆಡೆ. ನಾ ಮೊದಲೇ ಹೇಳಿದಂತೆ ಮದುವೆಯೊಂದು ಅದ್ಭುತ. ಕೆಲವರ ಪಾಲಿಗೆ ಅವರೆಲ್ಲಾ ಕನಸುಗಳನ್ನು ಸಾಕಾರಗೊಳಿಸುವ ದೈವೀ ಸ್ವರೂಪ ಮದುವೆ. ಅದೇ ಇನ್ನು ಕೆಲವರ ಪಾಲಿಗೆ ಅವರೆಲ್ಲಾ ಕನಸುಗಳನ್ನು ಭಗ್ನಗೊಳಿಸುವುದು ಮದುವೆಯೇ. ಮದುವೆ, ವಿವಾಹ, ಲಗ್ನ ಹೀಗೆ ಹಲವು ನಾಮಧೇಯಗಳಿಂದ ಕಂಗೊಳಿಸುವ ಈ ಸಂಭ್ರಮದ ಹಿಂದೆ ಅಡಗಿರುವ ಉದ್ದೇಶಗಳು ಬಹಳ. ಎರಡು ದೇಹಗಳ, ಎರಡು ಮನಸ್ಸುಗಳ, ಎರಡು ಕುಟುಂಬಗಳ ಒಂದುಗೂಡಿಸುವಿಕೆ, ಯಾರೊಬ್ಬರ ವಿರೋಧವೂ ಇಲ್ಲದೆ ಎಲ್ಲರ ಸರ್ವಾನುಸಮ್ಮತದಿಂದ ಆಗುವ ಮದುವೆಗಳು ಬಹಳಷ್ಟು. ಇದಾವುದರ ಗೊಡವೆಯೂ ಇಲ್ಲದೆ ಅದೆಷ್ಟೋ ದುರುದ್ದೇಶಗಳಿಂದ ಮಾಡುವ ವಿವಾಹಗಳು ಇನ್ನಷ್ಟು. ಪ್ರಾಜ್ಞರು ಹೇಳುವಂತೆ ಈ ಜಗತ್ತು ಪ್ರಕೃತಿ ಮತ್ತು ಪುರುಷ ಸಮ್ಮಿಲನವಾಗಿದೆ. ಮದುವೆ ಎನ್ನುವುದು ಒಂದು ಗಂಡು ಮತ್ತು ಹೆಣ್ಣು ಜೀವನ ಪರ್ಯಂತ ಸಹಬಾಳ್ವೆಯಿಂದ ಜೀವಿಸಲು ಸಾಮಾಜಿಕವಾಗಿ ಪರವಾನಿಗೆಯನ್ನು ಪಡೆದುಕೊಳ್ಳುವುದಾಗಿದೆ. ವಿವಾಹವನ್ನು ಪಂಚಭೂತಗಳ ಸಾಕ್ಷಿಯಾಗಿರಿಸಿ ನೆರವೇರಿಸುವುದು ರೂಢಿ ಮಾತ್ರವಲ್ಲ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂದರೆ ಸತಿಪತಿಗಳಾದ ನಾವಿಬ್ಬರು ಧರ್ಮ ಕಾರ್ಯದಲ್ಲಿ, ಅರ್ಥ ಸಂಪಾದನೆಯಲ್ಲಿ ಹಾಗೂ ದೈಹಿಕ ಸಂಬಂಧದಲ್ಲಿಯೂ ಪರಸ್ಪರ ಸೌಹಾರ್ದತೆಯಿಂದ ಮೋಕ್ಷ ಸಂಪಾದನೆಯನ್ನು ಮಾಡುತ್ತೇವೆ, ಇದರಲ್ಲಿ ನಾವಿಬ್ಬರು ಎಂದಿಗೂ ಅನುಚಿತವಾಗಿ ವರ್ತಿಸುವುದಿಲ್ಲ ಎಂದು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುತ್ತಾರೆ. ಸತಿಪತಿಗಳಿಬ್ಬರು ನಾನು ಮೇಳು ನೀನು ಕೀಳು ಎಂಬ ಭಾವನೆಯಿಲ್ಲದೆ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವದಿಂದ ಸಮಾನ ಮನಸ್ಕರಾಗಿ ಬದುಕುವುದಾಗಿದೆ ಮದುವೆ. ವಿವಾಹವೊಂದು ಸಭ್ಯ ಸುಂದರ ಕೋಟೆ ಎಂಬ ಲೇಖನದಲ್ಲಿ ಡಾಕ್ಟರ್ ಆರತಿ ವಿಭಿಯವರು ಹೇಳಿರುವಂತೆ, ವಿವಾಹ ಸಂಸ್ಕಾರದ ಪ್ರಮುಖ ಹಂತವೇ ಸಪ್ತಪದಿ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಧುವಿನ ಕೈ ಹಿಡಿದು ವರನು ಪ್ರತಿಯೊಂದು ಹೆಜ್ಜೆಯನ್ನು ಇಡುವಾಗಲೂ ಇಶ ಏಕಪದೀಭವ ಊರ್ಜೆ ದ್ವಿಪದೀಭವ ರಾಜಸ್ಪೋಷಾಯ ತ್ರಿಪದೀಭವ ಮಯೋಭವಾಯ ಚತುಷ್ಪದೀಭವ ಪ್ರಜಾಭ್ಯಾಹ ಪಂಚಪದೀಭವ ಋತುಭ್ಯಾಹ ಷಟ್ಪದೀಭವ ಸಖ ಸಪ್ತಪದೀಭವ ಅರ್ಥಾತ್ ಆಹಾರ ಬಲವರ್ಧನೆ ಆರ್ಥಿಕ ಸಬಲತೆ ದಾಂಪತ್ಯ ಸುಖ ಸತ್ಸಂತತಿ ಸಂತೋಷ ಹೀಗೆ ಸದಾ ಜೊತೆಯಾಗಿರು ಎಂದು ಹೇಳುತ್ತಾನೆ. ಇಲ್ಲಿ ಸಪ್ತಪದಿಯ ಮಂತ್ರಾರ್ಥಗಳು ಸೂಚಿಸುವಂತೆ ವಿವಾಹವೆನ್ನುವುದು ಕೇವಲ ದೈಹಿಕ ಸಾಂಗತ್ಯವನ್ನಷ್ಟೇ ಅಲ್ಲದೆ ಇಬ್ಬರ ಭಾವನೆಗಳು, ವಿಚಾರಗಳು, ಸಂಸ್ಕೃತಿ, ಸಂಸ್ಕಾರಗಳು, ಅಭಿರುಚಿಗಳು, ಪಾರಿವಾರಿಕ, ಸಾಂಸ್ಕೃತಿಕ, ಆರ್ಥಿಕ ಹಿನ್ನೆಲೆಗಳು ಎಲ್ಲವುಗಳ ಮೇಲೂ ಪ್ರಭಾವ ಬೀರುತ್ತದೆ. ಸರ್ವರ ಸಮ್ಮುಖದಲ್ಲಿ ಅಗ್ನಿಸಾಕ್ಷಿಯಾಗಿ ನಡೆಯುವ ವಿವಾಹ ಮನುಕುಲದ ನಿಯಂತ್ರಣಕ್ಕಿರುವ ಒಂದು ಸಭ್ಯ ಸುಂದರ ಕೋಟೆ ಎಂದರೆ ಅತಿಶಯೋಕ್ತಿಯೇನಲ್ಲ. ಆಧುನಿಕೋತ್ತರ ಯುಗದಲ್ಲಿ ನಶಿಸುತ್ತಿರುವ ಮದುವೆ ಎಂಬ ಸಾಂಪ್ರದಾಯಿಕ ಚೌಕಟ್ಟು ಇಂದು ಬಹು ಚರ್ಚೆಯ ವಿಷಯವಾಗಿದೆ. ಇದು ಸಕಾಲಿಕವೂ ಹೌದು, ಈಗ ಮೊದಲಿನಂತಲ್ಲ. ಪರಸ್ಪರ ಮುಖಪರಿಚಯವಿಲ್ಲದೆ ಆಗುತ್ತಿದ್ದವಂತೆ

0: ಹಿಂದಿನ ಮದುವೆಗಳು. ಆದರೆ ಈಗ ಹಾಗಿಲ್ಲ, ಬಹಳ ತೂಗಿ ಅಳೆದು ನೋಡಿ ಮದುವೆ ಮಾಡುತ್ತಾರೆ. ಹೆಣ್ಣುಗಂಡಿನ ಒಪ್ಪಿಗೆ, ಕುಟುಂಬದ ಹಿನ್ನೆಲೆ, ಉದ್ಯೋಗ, ಜಾತಕ, ಹೀಗೆ ಎಲ್ಲವೂ ಹೊಂದಾಣಿಕೆಯಾಗಿ ಕೂಡಿ ಬರಬೇಕಲ್ಲ ಸ್ವಾಮಿ, ಮದುವೆ ಎಂದರೇನು ಮಕ್ಕಳಾಟವೇ ಎಂಬುವುದು ಪ್ರಸ್ತುತ ಜನರ ಭಾವನೆ. ಆದರೆ ಪರಂಪರೆಯ ಹೆಸರಿನಲ್ಲಿ ಶತಮಾನಗಳಿಂದ ಬಂದಿರುವ ಈ ಮದುವೆ ಎಂಬ ಆಚರಣೆಯ ಕುರಿತು ಹೊಸ ತಲೆಮಾರಿನ ಯುವ ಜನತೆಯ ನಿರೀಕ್ಷೆಗಳು ಬದಲಾಗುತ್ತಿದೆ. ಹೆತ್ತವರ ಅರಿವಿಗೆ ಬಾರದಂತೆ ಆಗುವ ವಿವಾಹಗಳ ಸಂಖ್ಯೆ ಹೆಚ್ಚಾಗಿವೆ. ಭವಿಷ್ಯವನ್ನು ರೂಪಿಸಿಕೊಳ್ಳುವ ಭರದಲ್ಲಿ ಮದುವೆ ಒಂದು ಹೆಬ್ಬಂಡೆಯಂತೆ ತಡೆಯಾಗಿ ಕಾಣುತ್ತಿದೆ ಇಂದಿನ ಯುವ ಜನಾಂಗಕ್ಕೆ. ಮದುವೆ ಆಗಿದ್ದೇವೆ ಎಂಬ ಕಾರಣಕ್ಕಾಗಿ ಎರಡು ಸ್ವತಂತ್ರ ವ್ಯಕ್ತಿತ್ವಗಳು ಒಂದೇ ಸೂರಿನಡಿಯಲ್ಲಿ ಬದುಕುವ ಬದಲು ಸ್ವತಂತ್ರವಾಗಿ ಬದುಕು ರೂಪಿಸಿಕೊಳ್ಳಲು ಲಿವಿಂಗ್ ಟುಗೆದರ್ ಎಂಬ ಪಾಶ್ಚಾತ್ಯ ಅನುಕರಣೆ ಬಹಳ ಸರಳ ಉಪಾಯವಾಗಿ ಕಂಡಲ್ಲಿ ಆಶ್ಚರ್ಯವಿಲ್ಲ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ಮುಂದೊಂದು ದಿನ ನಮ್ಮಲ್ಲಿ ಪಶ್ಚಾತ್ತಾಪ ಭಾವನೆ ತರಬಾರದಷ್ಟೇ. ಮದುವೆಯ ಬೆನ್ನಲ್ಲಿ ಬರುವ ಜವಾಬ್ದಾರಿಗಳಿಗೆ ಹೆದರಿ ಸ್ವತಂತ್ರ ಬದುಕು ಆಯ್ಕೆ ಮಾಡುವ ಮುನ್ನ ದೀರ್ಘವಾದ ಒಂದು ವಿಮರ್ಶೆ ಮಾಡುವುದು ಉಳಿತು ಸ್ನೇಹಿತರೆ. ಹೆಸರಾಂತ ನಟಿ ಕೀರ್ತಿ ಸುರೇಶ್ ಅಭಿನಯದ ಮಿಸ್ ಇಂಡಿಯಾ ಎನ್ನುವ ಸಿನಿಮಾವೊಂದರ ಬಗ್ಗೆ ಇಲ್ಲಿ ತಿಳಿಸಿದರೆ ಇನ್ನೂ ಚೆನ್ನಾಗಿರಬಹುದೇನೋ. ಹೆಣ್ಣೊಬ್ಬಳು ತನ್ನ ಕನಸಿನ ಬೆನ್ನೇರಿ ಹೊರಟಾಗ ಸಿಗುವ ಅವಮಾನ ಸನ್ಮಾನಗಳು ಬಹಳ ಸುಂದರವಾಗಿ ಚಿತ್ರದಲ್ಲಿ ಮೂಡಿಬಂದಿದೆ. ನಿನ್ನಿಂದಾಗದು ಎಂದು ಹೀಗೆಳೆದವರೇ ನಿಬ್ಬೆರಗಾಗಿ ನೋಡುವಂತೆ ಖ್ಯಾತ ಉದ್ಯಮಿಯಾಗಿ ಬೆಳೆದು ನಿಲ್ಲುತ್ತಾಳೆ ಕಥಾನಾಯಕಿ. ಕಥೆಯಲ್ಲಿ ಮದುವೆ ಎನ್ನುವ ಬಂಧ ನಾಯಕಿಯನ್ನು ಹಲವು ಬಾರಿ ಸಂಧಿಸ ಯತ್ನಿಸುತ್ತದೆ. ಆಕೆಯ ಛಲ, ಶ್ರಮ, ಕನಸು ಎಲ್ಲವೂ ಮದುವೆಗೂ ಮೀರಿ ಅವಳನ್ನು ಗೆಲ್ಲುವಂತೆ ಮಾಡುತ್ತದೆ. ಅಲ್ಲಿ ಆಕೆ ಅವಿವಾಹಿತಳಾಗಿಯೇ ಉಳಿದು ಬಿಟ್ಟಳೆ ಎಂಬ ಪ್ರಶ್ನೆಗೆ ಕೊನೆಗೆ ಉತ್ತರವಿರಲಿಲ್ಲ. ಹೀಗೆ ಯುವಜನತೆಯ ನಿರ್ಧಾರದ ಮೇಲೆ ಪರಿಣಾಮ ಬೀರುವ ಸಂಗತಿಗಳು ಹಲವು. ಹಾಗಾದರೆ ಜೀವನದಲ್ಲಿ ವಿವಾಹಿತರು ಸುಖಿಗಳೋ ಅಥವಾ ಅವಿವಾಹಿತರೋ ಎಂಬ ಪ್ರಶ್ನೆ ಎದುರಾದರೆ ಉತ್ತರ ಏನಾಗಿರಬಹುದು? ಯೌವನದಲ್ಲಿ ಮದುವೆಯನ್ನೊಂದು ಬಂಧನವೆಂದು ಗ್ರಹಿಸಿದವರು, ಮದುವೆಯಿಂದ ದೂರವೇ ಉಳಿದವರು, ಬೇರೆಯವರಿಗೋಸ್ಕರ ಬದುಕುವ ಬದುಕು ಬೇಡ ಎಂದು ತೀರ್ಮಾನಿಸಿದವರು ಒಂದೊಮ್ಮೆ ತಮ್ಮ ಮುಪ್ಪಿನ ಕಾಲದಲ್ಲಿ ಆಲೋಚಿಸುತ್ತಾರೇನೋ, ನಾನೊಂದು ಮದುವೆಯಾಗಿದ್ದರೆ ಇಂದು ನನ್ನವರು ಎಂದು ಹೇಳಿಕೊಳ್ಳಲು ಜನರಿರುತ್ತಿದ್ದರೇನೋ ಎಂದು. ಅದೇ ವಿವಾಹಿತನೋರ್ವ ಸಂಸಾರ ಜಂಜಾಟಗಳ ಮಧ್ಯೆ ಬೇಸತ್ತು ಅಂದುಕೊಳ್ಳಬಹುದು, ಈ ಮದುವೆ ಯಾಕಾದರೂ ಮಾಡಿಕೊಂಡೆನೋ ಎಂದು. ಇನ್ನು ನಿಮ್ಮಲ್ಲಿ ಗೊಂದಲ ಬೇಡ, ಮದುವೆ ಆದರೆ ನನ್ನ ಸಾಧನೆಯ ಹಾದಿಗೆ ಬೇಲಿ ಬೀಳಬಹುದೇ ಎಂದು. ಖಂಡಿತವಾಗಿಯೂ ಇಲ್ಲ ಎನ್ನುವುದನ್ನು ನಾನು ನಿರೂಪಿಸಬಲ್ಲೆ. ಸತಿಪತಿ ಬಾಂಧವ್ಯ ಬಲವಾಗಿದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಪುರಾಣದಲ್ಲಿ ಬರುವ ಶಿವ ಪಾರ್ವತಿಯ ಜನ್ಮ ಜನ್ಮದ ಪ್ರೇಮದ ಕತೆ ಒಂದೆಡೆಯಾದರೆ ಪ್ರಸ್ತುತ ಇನ್ಫೋಸಿಸ್ ಖ್ಯಾತಿಯ ನಾರಾಯಣಮೂರ್ತಿ ಸುಧಾಮೂರ್ತಿಯ ಜೋಡಿಯ ಸಾಹಸಗಾಥೆ ಇನ್ನೊಂದೆಡೆ. ತನ್ನ 50ನೇ ವಯಸ್ಸಿನಲ್ಲಿ ಬರವಣಿಗೆ ಕೃಷಿ ತೊಡಗಿಸಿಕೊಂಡ ಸುಧಾಮೂರ್ತಿಯವರು ಮೂಲತಃ ಕನ್ನಡ ಮಾಧ್ಯಮದವರಾದರೂ ಆಂಗ್ಲ ಭಾಷೆಯಲ್ಲಿ ತನ್ನದೇ ಚಾಪು ಮೂಡಿಸಿದ್ದಾರೆ. ಸುಧಾಮೂರ್ತಿಯವರ ಮಾತಿನಂತೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದರ್ ಈಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್. ಗಂಡನ ಏಳು ಬೀಳುಗಳ ಮಧ್ಯೆ ಕೈ ಹಿಡಿದು ಜೊತೆಯಾಗಿ ನಿಲ್ಲುವ ಪತ್ನಿ, ಪತ್ನಿಯ ಎಲ್ಲಾ ಆಕಾಂಕ್ಷೆಗಳಿಗೂ ಬೆನ್ನೆಲುಬಾಗಿ ಇರುವ ಪತಿ ಇದ್ದಲ್ಲಿ ಮದುವೆ ಒಂದು ಸುಂದರ ಬಾಂಧವ್ಯ ಆಗುವುದರಲ್ಲಿ ಸಂಶಯವಿಲ್ಲ. ಹಾಗೆಂದುಕೊಂಡು ಒಂಟಿಯಾಗಿ ಜಗತ್ತನ್ನು ಎದುರಿಸಲು ಸಾಧ್ಯವಿಲ್ಲ ಎಂದೇನೂ ಇಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದರು ಹೀಗೆ ಅದೆಷ್ಟೋ ಅವಿವಾಹಿತ ವ್ಯಕ್ತಿಗಳ ಸಾಧನೆ ನಾವು ಕಂಡಿದ್ದೇವೆ. ಸಂಸಾರ ಭಾರವೆಂಬುವುದು ಕೊರಳಿಗೆ ಕಟ್ಟಿದ ಕಲ್ಲಿನಂತೆ, ಅತ್ತ ಈಜಲು ಬಿಡದು, ಇತ್ತ ಮುಳುಗಲು ಬಿಡದು ಎಂಬ ಮಾತಂತೂ ಸತ್ಯ. ಇನ್ನು ಮದುವೆ ಎಂಬುವುದು ಗಂಡು ಮತ್ತು ಹೆಣ್ಣು ವರ್ಗದವರಿಗೆ ಸಮಾನ ಪರಿಣಾಮ ಬೀರುವುದೇ ಎಂದು ನೋಡ ಹೊರಟರೆ ಉತ್ತರ ಇಲ್ಲಿ ಇಲ್ಲ ಎಂಬುವುದು ಸ್ಪಷ್ಟ. ಮದುವೆ ವಿಭಿನ್ನವಾಗಿ ಪರಿಣಾಮ ಬೀರುವುದೇ ಚರ್ಚೆಗೆ ಗ್ರಾಸವಾಗಿರುವ ವಿಷಯ. ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಂತೆ ಎಲ್ಲಾ ವಿಷಯಕ್ಕೂ ಒಳಿತು ಕೆಡುಕು ಎನ್ನುವುದು ಇದ್ದೇ ಇರುತ್ತದೆ. ಮನುಕುಲದ ಒಳಿತಿಗಾಗಿ ಮಾಡಿದ ಆವಿಷ್ಕಾರಗಳು ಕೆಡುಕು ಪರಿಣಾಮವನ್ನು ಬೀರುವುದು ಸಹಜ. PMA ಗಫೂರ್ ಎನ್ನುವ ಮಲಯಾಳಿ ವಾಗ್ಮಿಯೊಬ್ಬರ ಮಾತಲ್ಲಿ ಕೇಳಿದ ನೆನಪು. ಹುಟ್ಟಿನಿಂದ ಯೌವನದವರೆಗೆ ಇಂಥವರ ಮಗಳು ಎಂದು ಜನರ ಮಧ್ಯೆ ಗುರುತಿಸಲ್ಪಡುವವಳು ಮುಂದೆ ಮದುವೆಯ ಬಳಿಕ ಇಂಥವನ ಹೆಂಡತಿ ಎಂದು ಪರಿಚಯಿಸಲ್ಪಡುತ್ತಾಳೆ. ಆಕೆಯ ಅಸ್ತಿತ್ವಕ್ಕೆ ಇನ್ನೊಬ್ಬನ ಗುರುತನ್ನು ಮುಂದಿಡುವುದು ನಮ್ಮ ಸಮಾಜ ಎಂದು. ಕೇಳುಗರೆ, ನಿಮಗಿದರಲ್ಲಿ ಸತ್ಯ ಕಾಣಿಸುತ್ತಿರಬಹುದಲ್ವೇ? ಅವಿವಾಹಿತರೆಡೆಗೆ ಬೊಟ್ಟು ಮಾಡಿ ಕುಂಕು ಮಾತನಾಡುವವರೇ ಹೆಚ್ಚು, ಹೊರತು ಅವರೊಳಗಿರುವ ಸುಪ್ತ ಭಾವನೆಗಳನ್ನು ಅರ್ಥೈಸಿಕೊಳ್ಳುವವರು ವಿರಳ. ಬಾಲ್ಯ ವಿವಾಹ ಪದ್ಧತಿ, ಸತಿ ಸಹಗಮನ ಪದ್ಧತಿ ಇವುಗಳ ಕುರಿತು ನಿಮಗೆಲ್ಲ ತಿಳಿದಿರಬಹುದು. ಎಲ್ಲವೂ ಒಂದು ಕಾಲದಲ್ಲಿ ಅನುಕರಣೀಯವಾಗಿತ್ತು, ಅದೆಷ್ಟೋ ವಿರೋಧ ಹೋರಾಟಗಳ ಬಲದಿಂದ ಈಗ ಮರೆಯಾಗಿವೆ. ಎಲ್ಲವೂ ಅಷ್ಟೇ ತಾತ್ಕಾಲಿಕ. ಒಂದು ಕಾಲದಲ್ಲಿ ಕಠಿಣ, ವಿರೋಧಿಸಲು ಸಾಧ್ಯವೇ ಆಗದಿರುವಂಥದ್ದು ಕಾಲ ಬದಲಾದಂತೆ ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತದೆ. ಹೇಗೆ ಸ್ವಯಂವರ ಬಾಲ್ಯ ವಿವಾಹ ಪದ್ಧತಿಗಳು ಮರೆಯಾದವೋ, ಅಂತೆಯೇ ಮುಂದೊಂದು ದಿನ ಈಗ ಇರುವಂತಹ ವಿವಾಹ ಪದ್ಧತಿಯಲ್ಲೂ ಮಾರ್ಪಾಡು ಬರುವುದರಲ್ಲಿ ಸಂಶಯವಿಲ್ಲ. ಬದಲಾವಣೆಗಳಿಗೆ ಒಗ್ಗಿಕೊಂಡು ಬಾಳುವುದು ಮಾನವನಿಗೇನೂ ಹೊಸತಲ್ಲ. ಒಮ್ಮೆ ಪುರಾಣಗಳತ್ತ ಕಣ್ಣು ಹಾಯಿಸಿದರೆ ಮದುವೆಯ ಕುರಿತು ವಿಭಿನ್ನವಾದ ಆಯಾಮವೊಂದು ಗೋಚರಿಸಬಹುದು. ಘೋರ ಯುದ್ಧ ಮಾಡಿ ಪಡೆದವಳನ್ನು ಕೇವಲ ಮಾತಿಗೆ ಹೆದರಿ ಬಿಟ್ಟನೆ. ಹೌದು, ರಾಮ ಅಗಸನ ಮಾತಿಗೆ ನೊಂದು ನಿರಪರಾಧಿಯಾದ ಸೀತೆಯನ್ನು ಪರೀಕ್ಷೆಗೊಳಪಡಿಸುತ್ತಾನೆ. ಸ್ವಯಂವರವೆಂಬ ವಿವಾಹ ಪದ್ಧತಿಯ ಮೂಲಕ ಸೀತಾರಾಮ ಕಲ್ಯಾಣವಾದದ್ದು ನಮಗೆಲ್ಲ ತಿಳಿದಿದೆ. ಸೀತೆಯ ಸ್ವಯಂ ಆಯ್ಕೆಯಾಗಿದ್ದ ರಾಮ ಮುಂದೆ ಅವಳನ್ನೇ ತಿರಸ್ಕರಿಸಿ ಕಾಡಲ್ಲಿ ಬಿಡುತ್ತಾನೆ. ಅಲ್ಲಿ ಸೀತೆ ಯಾವ ತಪ್ಪನ್ನು ಮಾಡಿಲ್ಲವೆಂಬ ಸತ್ಯ ರಾಮನಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಇನ್ನು ತಾನು ಗಂಡು ಅಥವಾ ರಾಜನೆಂಬ ಅಹಂನಿಂದ ರಾಮ ಈ ರೀತಿ ವರ್ತಿಸುತ್ತಿಲ್ಲ ಎಂದು ಯೋಚಿಸುವಷ್ಟು ಪ್ರೌಢಿಮೆ ಸೀತೆಗಿತ್ತು. ವಿವಾಹವೆಂಬ ಬಂಧಕ್ಕೊಳಪಟ್ಟ ಅವರಿರುವರು ಪರಸ್ಪರರನ್ನು ಗೌರವಿಸುತ್ತಿದ್ದರು ಎನ್ನುವುದಕ್ಕೆ ಇದು ಸಾಕ್ಷಿ. ಪರಮ ಪಾತಿವ್ರತೆಯಾದ ತನ್ನ ಮಡದಿಯ ಮೇಲೆ ಯಾವ ಕಳಂಕವೂ ಇರಬಾರದೆನ್ನುವ ಸದುದ್ದೇಶದಿಂದ ಅಗ್ನಿಸ್ಪರ್ಶದ ಸಮಯದಲ್ಲೂ ರಾಮ ಮೌನವಾಗಿರುತ್ತಾನೆ. ಏಕಪತ್ನಿ ವ್ರತಸ್ಥನಾದ ಅಯೋಧ್ಯಾಧಿಪತಿ ಶ್ರೀರಾಮನಿಗೆ ನನ್ನಿಂದ ಯಾವ ಕುಂದೂ ಬಾರದಿರಲಿ ಎಂದು ಸೀತೆ ತುಟಿಪಿಟಿಕ್ಕೆನ್ನದೆ ಸತ್ವ ಪರೀಕ್ಷೆಗೆ ಒಳಗಾಗುತ್ತಾಳೆ. ಇದೇ ಒಂದು ಸಂದರ್ಭ ಇಂದು ಒಮ್ಮೆ ಮರುಕಳಿಸಿದರೆ ಹೇಗಿದ್ದೀತು? ಮದುವೆ ಎಂಬ ಮೂರಕ್ಷರ ವಿಚ್ಛೇದನ ಎಂಬ ನಾಲ್ಕಕ್ಷರದಿಂದ ಕೊನೆಯಾಗುತ್ತಿತ್ತು ಅಷ್ಟೇ. ಇದೇ ಅಂದಿಗೂ ಇಂದಿಗೂ ಇರುವ ವ್ಯತ್ಯಾಸ. ಮಹಾಭಾರತದಲ್ಲಿಯೂ ದ್ರುಪದರಾಜನ ಮಗಳು ದ್ರೌಪದಿ ಸ್ವಯಂವರವೆಂಬ ವಿವಾಹ ಪದ್ಧತಿಯಲ್ಲೇ ವರನ ಆಯ್ಕೆ ಮಾಡುತ್ತಾಳೆ. ಪೌರುಷವನ್ನು ಪಣಕ್ಕಿಟ್ಟು ಸ್ಪರ್ಧೆ ನಡೆವಾಗ ಕರ್ಣ ಮೊದಲು ಜಯಶಾಲಿಯಾದರೂ ಸೂತಪುತ್ರನನ್ನು ವರಿಸಲಾರೆ ಎಂದು ನಿರಾಕರಿಸುತ್ತಾಳೆ ರಾಜಪುತ್ರಿ ದ್ರೌಪದಿ. ಇಲ್ಲಿ ಹೆಣ್ಣಿನ ಆಯ್ಕೆಗೆ ಎಷ್ಟು ಪ್ರಾಧಾನ್ಯತೆ ಇತ್ತು ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಂದು ನಾವೆಲ್ಲರೂ ಹೆಣ್ಣು ಸ್ವಾತಂತ್ರ್ಯ ವಂಚಿತೆ ಎಂದು ಬೊಬ್ಬೆರೆಯುವ ಮೊದಲು ಇದನ್ನೊಮ್ಮೆ ಆಲೋಚಿಸಬೇಕಷ್ಟೆ. ಪುರಾಣ ಕಾಲದಲ್ಲಿದ್ದ ಸ್ತ್ರೀ ಸ್ವಾತಂತ್ರ್ಯ ಮಧ್ಯಮ ಕಾಲದಲ್ಲಿ ಮರೆಯಾಗಲು ಕಾರಣವೇನು ಎಂದು. ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರವಾಗಿ ದುರುಪಯೋಗ ಮಾಡಿರುವುದೇ ಕಾರಣವಾಗಿರಬಹುದೇನೋ. ಅಲ್ಲಿ ದ್ರೌಪದಿ ಮುಂದೆ ಅರ್ಜುನನನ್ನು ವರಿಸುತ್ತಾಳೆ, ಆದರೆ ಐವರಿಗೆ ಮಡದಿಯಾಗಿ ಬಾಳುತ್ತಾಳೆ. ಐವರಿಗೆ ಪತ್ನಿಯಾಗಿದ್ದರೂ ಆಕೆ ಎಲ್ಲಾ ತೆರದಲ್ಲೂ ಗೌರವಯುತವಾದ ಸ್ಥಾನದಲ್ಲೇ ಇದ್ದಳು. ಇಂದು ಹೆಣ್ಣೋರ್ವಳು 5 ಮಂದಿ ಗಂಡಂದಿರನ್ನು ಹೊಂದಲು ಸಾಧ್ಯವೇ? ಅಷ್ಟರ ಮಟ್ಟಿನ ಹೊಂದಾಣಿಕೆ ಈಗ ನಮ್ಮಲ್ಲಿಲ್ಲ ಅಲ್ಲವೇ? ತಮಾಷೆ ಎನಿಸಿದರೂ ಇದು ಸತ್ಯ. ಇನ್ನು ರಾಧಾಕೃಷ್ಣರ ವಿಷಯವನ್ನೊಮ್ಮೆ ನೋಡಿದರೆ ಅಲ್ಲಿ ಮದುವೆ ಎನ್ನುವುದು ಬಂಧವೋ ಬಂಧನವೋ ಆಗಿರಲಿಲ್ಲ, ಎಲ್ಲವನ್ನು ಮೀರಿದ ನಿರ್ಮಲ ಪ್ರೀತಿಯಷ್ಟೇ. ಪ್ರೀತಿಯ ಪ್ರತೀಕ ಅದು ರಾಧಾಕೃಷ್ಣರ ಪ್ರೀತಿ ಎಂಬುವುದು ನಮ್ಮೆಲ್ಲರ ನಂಬಿಕೆ. ನಮಗೆ ತಿಳಿದಿದೆ ರಾಧೆ ಕೃಷ್ಣನ ಮಡದಿಯಲ್ಲ, ಕೇವಲ ಪ್ರೇಯಸಿ ಮಾತ್ರ. ಅಲ್ಲಿ ರಾಧೆ ಯಾವುದೇ ಬಂಧಕ್ಕೂ ಒಳಗಾಗದೆ ಕೃಷ್ಣನ ಜೀವನದ ಮುಖ್ಯ ಪಾತ್ರವಾಗಿದ್ದಳು. ಒಂದು ವೇಳೆ ಇಂದು ಅಂತಹುದೇ ಒಂದು ನಿಷ್ಕಳಂಕ ಪ್ರೀತಿ ಇದ್ದಲ್ಲಿ ಅದಕ್ಕೆ ನಾವಿಡುವ ಹೆಸರು ಅನೈತಿಕ ಸಂಬಂಧ ಎಂದು. ಹಾಗಿದ್ದರೆ ರಾಧಾಕೃಷ್ಣರ ಸಂಬಂಧವು ಅನೈತಿಕವೇ? ನೈತಿಕತೆಯನ್ನು ಮೆಟ್ಟಿ ನಿಂತ ಪ್ರೀತಿಯಷ್ಟೇ. ಪುರಾಣಕ್ಕೂ ಪ್ರಸ್ತುತ ಸ್ಥಿತಿಗೂ ಇಷ್ಟರ ಮಟ್ಟಿನ ವ್ಯತ್ಯಾಸವಿರಲು ಕಾರಣ ನಾವುಗಳಷ್ಟೇ. ಬೇಕು ಬೇಡಗಳ ಉಯ್ಯಾಲೆಯಲ್ಲಿ ತೂರಾಡುವ ಮನುಷ್ಯನ ಬುದ್ಧಿಸ್ಥಿರತೆ ಯಾರಿಗೂ ಯಾವುದಕ್ಕೂ ನಿಷ್ಠೆ ನಿಯತ್ತುಗಳನ್ನು ಶಾಶ್ವತವಾಗಿ ತೋರಲಾಗದ ಸ್ವಭಾವದವು. ಮನುಷ್ಯನು ಅರ್ಥ ಕಾಮಗಳ ಹಂಬಲದಿಂದ ಕೂಡಿರುವವರೆಗೂ ಅವನನ್ನು ಧರ್ಮದ ಚೌಕಟ್ಟಿನಲ್ಲಿ ನಿಯಂತ್ರಿಸುವುದು ಅತ್ಯಗತ್ಯ. ಮದುವೆ ಎಂಬ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇಲ್ಲ ಎಂದು ಹೇಳುತ್ತಿರುವವರ ಧ್ವನಿ ಒಂದೆಡೆ ಪ್ರಬಲವಾಗುತ್ತಿದ್ದಂತೆ ವಿವಾಹ ಬಂಧನ ತುಂಬಾ ಶ್ರೇಷ್ಠವಾದುದು ಎನ್ನುವವರು ಇನ್ನಷ್ಟು ಜನರು. ದೇವರಾಡಿಸುವ ಜಗದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು. ಜನನ ಮರಣ ಜೀವನದ ಆದಿ ಅಂತ್ಯವಾದರೆ ಅದರೊಳಗೊಂದು ಧರ್ಮಸಮ್ಮತ ಕ್ರಿಯೆ ಮದುವೆ ಅಥವಾ ಗೃಹಸ್ಥಾಶ್ರಮ ಎನ್ನುವುದು. ಅದು ದೇವರ ನಿರ್ಧಾರದಂತೆ ಆಗುವುದು ಎಂಬುದು ಆಸ್ತಿಕನೋರ್ವನ ನಂಬಿಕೆಯಾದರೆ ದೇಹ ಮನಸ್ಸುಗಳ ಸರ್ವಾನುಸಮ್ಮತದಿಂದ ಬೆರೆತು ಮುಂದಿನ ಪೀಳಿಗೆಯ ಸೃಷ್ಟಿಗೆ ದಾರಿ ಮಾಡಲಿರುವ ಜೈವಿಕ ಕ್ರಿಯೆಗೆ ಪರವಾನಿಗೆಯಷ್ಟೇ ಮದುವೆ ಎಂಬುವುದು ನಾಸ್ತಿಕನೋರ್ವನ ಅಭಿಪ್ರಾಯವಾದೀತು. ಸ್ನೇಹಿತರೆ, ಮದುವೆ ಎಂಬ ಮೂರಕ್ಷರದ ಪದದೊಳಗೆ ಒಮ್ಮೆ ಇಣಕಿ ಹಾಕುವ ಎಂದೆನಿಸಿ ಲೇಖನ ಹಿಡಿಯಲು ಕಾರಣ ನನ್ನ ವೈಯಕ್ತಿಕ ಬದುಕು. ನಾನು ಮೊದಲೇ ಉಲ್ಲೇಖಿಸಿದಂತೆ ವಯಸ್ಸು 20 ಕಳೆಯಿತಲ್ಲವೇ, ಮದುವೆ ಯಾವಾಗ ಎನ್ನುವ ಪ್ರಶ್ನೆ ನನಗೂ ಬಹಳಷ್ಟು ಬಾರಿ ಎದುರಾಗಿದೆ. ಸಮರ್ಥ ಉತ್ತರವನ್ನು ಒಂದು ವಾಕ್ಯದಲ್ಲಿ ಹೇಳಲಾಗದೆ ಮೌನಿಯಾಗಿದ್ದೆ. ಮದುವೆ ಬಂಧವೋ ಬಂಧನವೋ ಎಂಬ ನನ್ನ ಗೊಂದಲಕ್ಕೆ ನಾನು ತೆರೆ ಎಳೆಯಲೇಬೇಕಾದ ಅನಿವಾರ್ಯತೆ ಇತ್ತು. ಪರ ವಿರೋಧಗಳ ವಿಮರ್ಶೆಯನ್ನು ಅಕ್ಷರಗಳಲ್ಲಿ ಜೋಡಿಸುತ್ತಾ ಹೋದಂತೆ ಪುಟಗಳಲ್ಲಿ ಬಂಧಿಸಲಾಗದಷ್ಟು ವಿಚಾರ ವೈಶಿಷ್ಟ್ಯ ಮದುವೆ ಎಂಬ ಪವಿತ್ರ ಕಾರ್ಯದಲ್ಲಿದೆ ಎಂಬ ಅರಿವಾಯಿತು. ಚರ್ಚೆ ವಿಮರ್ಶೆ ಲೇಖನ ಕವನ ಸಂವಾದ ಅಥವಾ ಇನ್ನಾವುದೇ ಆಗಿರಲಿ, ಅದು ಮದುವೆ ಸುಮಧುರ ಬಂಧವೋ ಅಥವಾ ಬಿಡಿಸಲಾಗದ ಬಂಧನವೋ ಎಂಬ ಪ್ರಶ್ನೆಗೆ ಪರಿಪೂರ್ಣ ಉತ್ತರ ನೀಡಲಾಗದು. ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ಮೊದಲು ಸರಿಯಾದ ರೀತಿಯಲ್ಲಿ ಆಲೋಚಿಸುವುದು ಉಳಿತಲ್ಲವೇ?
1: ಕೇಳುಗರೆ, ಇದುವರೆಗೆ

ಮದುವೆಯೊಳಗೊಂದು ಇಣುಕು ನೋಟ, ಈ ಕುರಿತಾಗಿ ದೀಕ್ಷಿತಾ ಕೋಳಿಯೂರು ಅವರಿಂದ ಭಾಷಣವನ್ನ ಕೇಳಿದಿರಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸ್ವಲ್ಪ ಹೊತ್ತಿನಲ್ಲಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
0: ಆಕಾಶವಾಣಿ ಮಂಗಳೂರು ಇನಿತ್ತ ತುಳು ಕಾರ್ಯಕ್ರಮಡು ಅನಿತಾ ಪೂಜಾರಿ ತಾಕೋಡೆ ಮೆರಡ್ದು ಸ್ವರಚಿತ ಕವಿತೆಲೆನ ವಾಚನ ಕೇನಗ.
4: ಕವಿತೆ ದಪುದರ್ ಕೈಮರ. ಬಾನೋಡಿತ್ತಿ ನಾನಾ ನಮುನಿದ ರಂಗುಲು ಮಾತ, ತೆಲಿಪು ಒಲಿಪು ನಲಿಪುದ ಒರುಟು, ನೀನಡಪ್ಪ ಸೇರ್ದು ತನ್ನ ಮೋನೆ ತೂದಾತ್ತಂಡ್. ಯಾಲ್ಲ ಬತದು ಉಂತುದೆ, ಯಾಲ್ಲ ಬತದು ಉಂತುದೆ ಅವೇ ಸಾದಿಡ್. ನಿನ್ನಯನ್ನ ಸಂಬಂಧಾಂಡಲದಾದ ಉಪ್ಪು, ನಿನ್ನ ಒಂಜೊಂಜಿ ಕೈಗೆಲ್ಲಿಡುಪ್ಪು ಅರಲದು, ಕಾಯಿ ಬಲಿರದು ಫಲ ತುಂಕೊಂದುಂಡು. ರೆಂಕೆ ಪುಟ್ಟಂದಿ ಪಕ್ಕಿಲು ಮಾತ, ರೆಂಕೆ ಪುಟ್ಟಂದಿ ಪಕ್ಕಿಲು ಮಾತ, ನಿನ್ನ ಜಕ್ಕೆಳ್ಳು ಗೊಬ್ಬೊಂದು ತಟಪಟ ರಾವರೆ ಕಲ್ತೊಂದು, ಬದುಕುನು ಪೊರ್ಲುಡು ಮುಡೆ ಒಂದುಂಡು. ಯಥೋ ಜೀವೊಲೆದ ಸುಖಕ್ಕೂ ಇಡೆಕುರಿಯ, ಯಥೋ ಜೀವೊಲೆದ ಸುಖಕ್ಕೂ ಇಡೆಕುರಿನ, ನಿನ್ನಯನ್ನ ಸಂಬಂಧಾಂಡಲದಾದ ಉಪ್ಪು. ತರಬೇದ ದಾಂತಿನ ಸಂಪುದ ನಿನ್ನ ನಿರೆಲುಗು, ಬತ್ತಿನ ಮಾತೆರೆನ ಬೆಸರು ಮಾಜುಂಡು. ಅಂಡ ಮರ್ಲು ಮನಸುದ ಮೋಕೆದ ಬರವುಗು ಸದೆ ಕುರ್ದು, ಮರ್ಲು ಮನಸುದ ಮೋಕೆದ ಬರವುಗು ಸದೆ ಕುರ್ದು, ಆತಿನ ಗಾಯೋಲು ಏ ತುಂಡು ಮೇಟ್ಟು. ಈ ಏರ ಯಾನೇರ, ಈ ಏರ ಯಾನೇರ, ಆಂಡಲ ದಾದನಾ ಬೇನೆ. ನಿನ್ನಯನ್ನ ಸಂಬಂಧಾಂಡಲದಾದ ಉಪ್ಪು. ನಿನ್ನೊಟ್ಟುಗು ಇತ್ತಿನಾತ್ ನಿನ್ನ ಸುತ್ತ ತಿರ್ಗಿನಾತ್, ನಿನ್ನೊಟ್ಟುಗು ಇತ್ತಿನಾತ್ ನಿನ್ನ ಸುತ್ತ ತಿರ್ಗಿನಾತ್, ನಿನ್ನ ಪುರ್ಲು ಮನಸುದ ನಾನಾ ರೂಪಲು ತೋಜೊಂದುಂಡು. ಏರೆನಲ ಅಂಗಲಪ್ಪುದ ಕಣ್ಣುಲು ನಿನ್ನ ಮಿತ್ತು ಬೂರಂದೆ. ಪನರಾವಂದಿನ ನಸೆ ಕೊರಿಯರೆ ಆವಂದಿನ ಬಾಸೆ, ಪನರಾವಂದಿನ ನಸೆ ಕೊರಿಯರೆ ಆವಂದಿನ ಬಾಸೆ, ಆಂಡಲ ನಿನನು ಮೋಕೆಡು ಜೋಕೆಡು ಕಾಪುನ ಆಸೆ. ಒಂಜೇ ಒಂಜಿ ಪಾತೆರ ಕೇನರೆ ಉಂಡು ನಿನಡ, ಒಂಜೇ ಒಂಜಿ ಪಾತೆರ ಕೇನರೆ ಉಂಡು ನಿನಡ, ಮುರಣಿ ಮುರಣಿ ಕಣ್ಣುಗು ತೋಜಿ ನಿನ್ನಯನ್ನ ಸಂಬಂಧಾಂಡಲದಾದ ಉಪ್ಪು, ನಿನ್ನಯನ್ನ ಸಂಬಂಧಾಂಡಲದಾದ ಉಪ್ಪು. ಕವಿತೆದ ಪುದರ್ ಸೂತಿಗ. ದಿನೊತ್ತ ಗೆನ್ಪುದ ಒಪ್ಪುಗು ತಿಕ್ಕಂದು, ದಿನೊತ್ತ ಗೆನ್ಪುದ ಒಪ್ಪುಗು ತಿಕ್ಕಂದು, ದೇವಿರ ನೀರುದ ತಲಿಪುಗು ಸುದ್ದಲ ಆವಂದು. ಸಾರಸರ್ತಿ ಕೆದುಟ್ಟು ಮುರ್ಕುದು ಲಕ್ಕುಂಡಲ, ಸಾರಸರ್ತಿ ಕೆದುಟ್ಟು ಮುರ್ಕುದು ಲಕ್ಕುಂಡಲ, ಮಾಜಿದು ಆಜಿದು ಪೋವಂದು. ಉಡಲ ದುನಿಪುಡು ತಾನಿದು ಬಾಮಿದು, ಮೋಕೆದ ಉಜ್ಜಳ್ಡು ಮಾನಾಯಿ ಜೀವದ ಜೀವ, ಮೋಕೆದ ಉಜ್ಜಳ್ಡು ಮಾನಾಯಿ ಜೀವದ ಜೀವ, ಜತ್ತು ಪೋಯಿನ ರಭಸುಗಾದ ಅನ್ನ. ಇನಿ ಮನಸ್ಸು ನಿಲ್ಕೆ ಸೂತಿಗ. ನೀರ ಪೇರುದ ಸೇಲೆ ಮೇಲದ ಪೊಲಿಕೆ, ಬದುಕುದ ಸಾದಿಡು ಒಟ್ಟುಗು ದೀತಿನ ಗಟ್ಟಿ ಪಜ್ಜ, ರಡ್ಡು ಜೀವಾಂಡಲ ಉಸುಲು ಬೇತಾತ್. ಎಂಚ ಪನಡು, ಎಂಚ ಪನಡು ಆ ಮೋಕೆದ ಒಲಿಪುನು, ಆತ ಈತ ಏತಂದು ಕೇನರೆ ಬರಡೆ. ಆ ಕಡಲು ಈ ಭೂಮಿ, ಆ ಕಡಲು ಈ ಭೂಮಿ ಅಕ್ಕೊಸದಲೆಕನೆ ಅವೇಪಲ ಲಪ್ಪರೆ ಆ ಒಂದಿನವು. ಮೋಕೆದಚ್ಚರ ದಿಂಜಿನ ಅವೇತೋ ಕಬಿತೆಲು, ಮೋಕೆದಚ್ಚರ ದಿಂಜಿನ ಅವೇತೋ ಕಬಿತೆಲು, ಇತ್ತೆ ಗೇಲುದ ಪೊಲಪುದಂತೆ ಎತೆದೆತ್ತೊಂದುಂಡು, ಬರೆತಿ ಬರವು ಮೋನೆ ಮೋನೆ ತೂವೊಂದುಂಡು. ಬದುಕದ ಅಕೇರಿ

ಕೇರಿದ ಕೋಡಿ ಮುಟ್ಟ, ಬದುಕದ ಅಕೇರಿದ ಕೋಡಿ ಮುಟ್ಟ ಕೈಬುಡ ಎಂದು ಕೊರಿನ ಬಾಸೆಲು ಇನಿ ಮುಗಿತಲದ ಸೇಸೆ ಪಾಡಂಡ್. ಅಂಚಾದನಾದ ಅನ್ನ ಇನಿ ಅರಲಿನ ಪೂತ್ತೆಸಲಡು ಕಮ್ಮೆನ ತಮೆಲುಜಿ, ಅರಲಿನ ಪೂತ್ತೆಸಲಡು ಕಮ್ಮೆನ ತಮೆಲುಜಿ ಆಂಡಲ ಮಲ್ಲೆಜ್ಜಿ. ಉಡಲಡು ಅಂಚೆನೆ ಒರಿಯಡು ಸೂತಿಗ, ಉಡಲಡು ಅಂಚೆನೆ ಒರಿಯಡು ಸೂತಿಗ, ಅರ್ತಿ ಪಿರ್ತಿದ ಅವೇತು ನಸೆ ನಸೆತ ಪಾತೆರುಲಿತ್ತಿ, ನೆಂಪುದ ಜೋಲಿಗೇನು ಕಾಪರೆ, ನೆಂಪುದ ಜೋಲಿಗೇನು ಕಾಪರೆ. ಕಬಿತೆದ ಪುದರು ಅಮ್ಮೇರು ಇತ್ತೆ ಮನಿಪೂಜೆರು. ಯಾನೆದುರು ಬತದೇ ಉಂತೊಡುಂದಿಜ್ಜಿ ಎನ್ನ ಸೊರಕೇನಂಡಾಂಡ್, ಎನ್ನ ಬಂಗಾರು ಬಾಲೆ ಬತ್ತಲೆಂದು ಅರಾದು ಪತದು ಗಟ್ಟಿಮುಟ್ಟು ಇತ್ತೆಡಲ ಈತದಾನೆ ಬಚಿದ ಮಗ ಅಂದು, ಎನ್ನ ಉಡಲದ ಪಾತೆರ ತೆರೆಯೊಂದಿತ್ತಿನ, ಎನ್ನ ಉಡಲದ ಪಾತೆರ ತೆರೆಯೊಂದಿತ್ತಿನ ಅಮ್ಮೇರು ಇತ್ತೆ ಮನಿ ಪೂಜೆರು. ಏತು ಬೆಂದುಂಡಲ ಆನಿಗಾನಿಗೆ ಇನಿತ್ತ ಪಡಿಯರಿ ಆಂಡು, ಎಲ್ಲಿಗದಾದ ಉಂಡು ಎನ್ನುನ ಕಾಲ ಅದಗ ಆಂಡಲ ಬಂಜಿಗದಂತೆ ಬರೆಲ್ದಿನ ದಿನೊಕ್ಲೇನು ತೂತುಜ್ಜಿ. ಇತ್ತೆ ಅಮ್ಮೆರೆ ಇರೆಗು ಬೋಡಾಯಿನ ಮಾತ ಕನದೆ, ಅಮ್ಮೆರೆ ಇರೆಗು ಬೋಡಾಯಿನ ಮಾತ ಕನದೆ, ದಾದ ತಿಂಪರು ಪನ್ನಗಲ ಆರದಾಲ ಮನಿ ಪೂಜೆರು. ಎಲ್ಲಿಯೋಡು ಎನ್ನ ಉಡಲದ ಅವೇತೋ ಆಸೆಲು ದೆಂಗದು ಕುಲ್ಲೆದ, ಎನ್ನ ಮನಸ್ಸನ್ನು ತೆರೆದು ಎನ್ನ ಬಾಲೆಗು ವಾ ಅಂಗಿ ಪೊರ್ಲು ತೋಜುಂದು ಓಲೋಲು ನಾಡದು ಕಂತು ಕೊರ್ನಗ, ಅವೇನು ಪಾಡದು ಯಾನು ಇಲ್ಲಿ ಜಾಲೊರ್ಮೆ ತಿರ್ಗ್ನಗ, ಅವೇನು ಪಾಡದು ಯಾನು ಇಲ್ಲಿ ಜಾಲೊರ್ಮೆ ತಿರ್ಗ್ನಗ, ಬಾಯಿ ನಿಲ್ಕೆ ಪುಗರೊಂದಿತ್ತಿನ ಅಮ್ಮೆರು ಇತ್ತೆ ಮನಿದಂಬುದೆಪ್ಪುಜೆರು. ಎನ್ನ ಕಣ್ಣಡು ಒಂಜಿ ಪನಿ ತೋಜಿಂಡ ಆಂಡು, ಎನ್ನ ಕಣ್ಣಡು ಒಂಜಿ ಪನಿ ತೋಜಿಂಡ ಆಂಡು, ದಿನ್ನ ಬುಲ್ತೊಂದು ಏರು ಬೇನೆ ಕೊರಿಯರು ಎನ್ನ ಬಾಲೆಗಂದು, ಏರು ಬೇನೆ ಕೊರಿಯರು ಎನ್ನ ಬಾಲೆಗಂದು ಕಡು ಶಾಪ ಪಾಡೊಂದು ಇತ್ತಿನ ಅಮ್ಮೆರು ಅರೆನ ಬೇನೆಗಿ ಇತ್ತೆ ಮಾನೇಡ ಮನಿ ಪೂಜೆರು. ಔಮಾತ ತಿನರೆ ಬಲ್ಲಿಂದು ಇರೆಗು ಡಾಕ್ಟ್ರ್ ಪಂತಿನತೆ ಅಮ್ಮೆರೆ, ಪನ್ನಗ ಎನ್ನ ಮಗಲು ಅಪ್ಪೆ ಆಯಲೆಂದು ನಾಲ್ಕೋಲು ಉದ್ದಾಪೆದೇರು. ಸುರುಟೊಂಜಿ ಮಗಲತ್ತು ಮಗೆಬೋಡು, ಸುರುಟೊಂಜಿ ಮಗಲತ್ತು ಮಗೆಬೋಡು ಪನ್ನೊಂದಿತ್ತಿನ ಕಳ್ಡ, ತೂಲೆ ಎನ್ನ ಮಗಲು ಮಗಡ್ದುಲ ಜಾಸ್ತಿ ಪುಗೆಲು ಆತಲೆಂದು ಬಿರ್ಸೆಡ್ ಪನ್ಪೆದೇರು. ಎಲ್ಲಿ ಪೋದು ಮಲ್ಲ ಆಯಿನೆಟ್ಟ ಇಲ್ಲದ ಭಾಗ್ಯದ ಬೊಲ್ಪು ಆದು, ಇಷ್ಟ ಅನಿಷ್ಟೊಲೆಗು ಆಯಿನ ಖರ್ಚಿನ ಗೆನ್ಪಂದೆ, ಎಂಕ್ಲೆನ ಕುಸಿಟ್ಟೆ ಬೊಲ್ಲಿ ಬಂಗಾರನು ತೂವೊಂದು ಇತ್ತಿನ ಅಮ್ಮೆರು, ಎಂಕಲನ ಕುಸಿಟ್ಟೆ ಬೊಲ್ಲಿ ಬಂಗಾರನು ತೂವೊಂದಿತ್ತಿನ ಅಮ್ಮೆರು, ಇತ್ತೆ ಕೋಡಿ ಸೇರ್ನಗ ಎಂಕುಲು ಮಲ್ಪುನ ಖರ್ಚಿನ ಮನಸ್ಸಿಡೇ ಲೆಕ್ಕ ಪಾಡೊಂದುಲ್ಲೇರು. ಅಮ್ಮೆರೆ ಬೇಗ ಹುಷಾರಾವೋಡು, ಅಮ್ಮೆರೆ ಬೇಗ ಹುಷಾರಾವೋಡು, ಬಯ್ಯದ ಪೊರ್ತುಡು ತಿಂಗೊಲ್ದ ಬೊಲ್ಪುದಡಿಟ್ಟು ಈರು ಪನ್ಪಿನ ಕತೆನು ಕೇನೊಡುಂದು, ಈರು ಪನ್ಪಿನ ಕತೆನು ಕೇನೊಡುಂದು ಅವೇತು ಸರಿಪಂಡಲ ಅಮ್ಮೆರೀತ್ತೆ ದಾಲಮನೆ ಪೂಜೆರು, ಅಮ್ಮೆರೀತ್ತೆ ದಾಲಮನೆ ಪೂಜೆರು. ಕಬಿತೆದ ಪುದರು ಪರ ಊರ ಸಾದಿ, ಪುಟ್ಟಿನ ಇಲ್ಲು ನಡತಿನೆಲ ಗೊಪ್ಪಿನ ಜಾಲು ತಿರ್ಗದಿನ ಊರುನು ಬುಡ್ದು, ಪುಟ್ಟಿನ ಇಲ್ಲು ನಡತಿನೆಲ ಗೊಬ್ಬಿನ ಜಾಲು ತಿರ್ಗದಿನ ಊರುನು ಬುಡ್ದು, ತುಳುವೆರು ಆನಿ ಪರ ಊರ್ದ ಸಾದಿ ಪತ್ತಿನಿ ಮನಸಿತ್ತಿ ಮನಸಿಡತ್ತು. ಅಮ್ಮೆರು ಮಲ್ದಿನ ಸಾಲ ಸಂದವಡು ಅಡವುಡುತ್ತಿ ಅಡವುಡಿತ್ತಿ ಅಪ್ಪೆನ ಕರಿಯಣಿ ಬುಡ್ಪವೋಡು, ತಂಗಡಿಗೊಂಜಿ ಮದಿಮೆ ಆವೋಡು, ದೈವ ದೇವರಿಗು ಹಿರಿಯರು ಪಂತಿ ಪರಕೆನು ಬೂಟೋಡು. ಅವೇತೋ ಆಸೆಲೇನು ಉಡಲಿಡು ತಾಂಗೊಂದು, ಅವೇತೋ ಆಸೆಲೇನು ಉಡಲಿಡು ತಾಂಗೊಂದು, ಪಿದಾರ್ದು ಬತ್ತಿನ ಜೀವದ ಬೆಸರಿಗೆ ನಸೆ ಕೊರ್ತೀನಿ ಸಾದಿದ ಬರಿ ರಟ್ಟುದ ನಸೆ ಪರ ಪೇಪರ್ದ ಪೊದಿಕೆ. ಊರುದ ಕಾಕಜಿಡು ಎತೆದಿಂಜಿ ಕತೆ, ಊರುದ ಕಾಕಜಿಡು ಎತೆದಿಂಜಿ ಕತೆ, ಅವೇನಕೇನೊಂದೇ ತನ್ನ ಬೇನೆ ಮಾತ ಮದೆಯಾಂಡು. ಬೆಂದಿನ ಪಣವು ಒರಿಯೊಡುಂದು, ಬೆಂದಿನ ಪಣವು ಒರಿಯೊಡುಂದು ಬಂಜಿ ಬಾಯಿ ಕಟ್ಟೊಂದಿತ್ತಿಲೆ ಕನೆ, ಪಾಡಿನಂಗಿ ಕುಂಬಾಯಿನೇ ಗೊತ್ತಾಪೆದಿಜಿ.

0: ಅಂಡ ಊರುಗು ಪೋನಗ ಅಂಚಾತ್ತು, ಅಂಡ ಊರುಗು ಪೋನಗ ಅಂಚಾತ್ತು, ತರೇಡ್ದು ಕಾರು ಮುಟ್ಟ ಮಾತಲ ಪೊಸತ್ತು. ಮದ್ಮೆ ಮಸಿರಿ ಆಟ ಕೋಲ ಕಂಬುಲ ಜಾತ್ರೆ ಬೊಂಬೈದಕುಲು ಸೇರಿಂಡ ಮಾತಲ ಗೌಜಿಯೇ. ದೇವೊಲೆಗ ಗುಂಡದಾನೆ, ದೇವರೆಗು ಮೈನಿಲ್ಕೆ ಬಂಗಾರದ ಐಸಿರದಾನೆ, ಕೇನ್ಯಕ್ಕು ಪತ್ತಿನೆಕ್ಕು ವಂತಿಗೆದಾನೆ. ಕೈಕಾಲಿ ಆವಂದೇ ಊರುದ ಬುಡಿಪೋ ಒಂದು, ಕೈಕಾಲಿ ಆವಂದೇ ಊರುದ ಬುಡಿಪೋ ಒಂದು, ಊರುದ ತೆಲಿಕೆ ನಲಿಕೆ ಪೊರ್ಲು ಪುಲಿಕೆನೆ ಎನ್ನೊಂದು, ಇತ್ತಿನವ್ಲೆ ನಾಡ ಪೊರ್ಲುನು ತೂವೊಂದು, ಇತ್ತಿನವ್ಲೆ ನಾಡ ಪೊರ್ಲುನು ತೂವೊಂದು, ಬದುಕೇ ಆದು ಪೂಂಡು ಪರ ಊರು. ಹಂಡ ಇತ್ತೆ ಆಂಡ ಇತ್ತೆ ಕಾಲದುಂಬು ಪೋ ಒಂದೇ ಉಂಡು, ಯಾನು ಎನ್ನವು ಪನ್ಪಿನ ಪದಕ್ಕುಲು ಮಾಜೊಂದುಲ್ಲ. ಬೆನ್ ಪಾಟಿಕೆದ ಮುಟ್ಟುಡ್ದು ಜತ್ತಿ ಮನಸ್ಸಿಗು ಊರುದ ಆಸೆ ಹೆಚ್ಚ ಒಂದುಂಡು, ಮಣ್ಣುದ ಲೆಪ್ಪುಡು ಸುಖ ತೋಜೊಂದುಂಡು. ಪಿರ ಮೋಕೆಡು ಲೆಪ್ಪೊಡಾಯಿನ ಮನಸ್ಸುಲು ಮಾತ್ರ ನರ್ಗೊಂದುಲ್ಲ. ದಾಯಿಗಿಂಚಾಂಡು ಕಾಲನೊಂತೆ ಪಿರಲೆತ್ತದು ಕೆನ್ನಗ, ಕಾಲ ಕಿಸಕ್ಕ ತೆಲ್ತೊಂದು ಪಿರಮುಕುಡಂದೆ ಪೋಂಡು, ಕಾಲ ಕಿಸ್ಕ ತೆಲ್ತೊಂದು ಪಿರಮುಕುಡಂದೆ ಪೋಂಡು. ಕಬಿತೆದ ಪುದರು ಅಕೇರಿದ ದಿನ ಈಯನ್ನ ಕೈತಲಿತ್ತಡ, ಯಾನು ಯಾನಾದಿಪ್ಪಂದೆ ಎನ್ನ ಕಡೇ ತವುಸುಲು ಅಡೇಗೆ ಉಂತಿನ ಪುರ್ತು. ಅವ್ವೇ ಎನ್ನ ಅಕೇರಿದ ದಿನ ತಾನಿ, ಅವ್ವೇ ಎನ್ನ ಅಕೇರಿದ ದಿನ ತಾನಿ ಈಯನ್ನ ಕೈತಲಿತ್ತಡ. ಸುತ್ತ ಸೇರ್ದಿನ ಕಳ್ಡ ಕೇನು ಈ ಗೂಂಜಿರ್ದು ಬುಡಯ, ಯಾನ ರಚ್ಚಿರ್ದು ಬುಡ ಇಂಪಿನ ಬಿರ್ಸುದ ಬಿರ್ಸೆದಿ ಇನಿದಾನೆ ಮನಿಪುಜಲಿಂದ್. ಎನ್ನ ಮೋಕೆದ ಪೊಣ್ಣು ಪಿರ ಬರುವಲ ಅಂದ್, ಇತ್ತಿನಾತು ದಿನ ಪೊರ್ಲುದ ಮದಿಪುಗು ನಿನ್ನ ಮೋಕೆದ ಬೆಪ್ಪುನು ಬಯಕನಗ, ಇತ್ತಿನಾತು ದಿನ ಪೊರ್ಲುದ ಮದಿಪುಗು ನಿನ್ನ ಮೋಕೆದ ಬೆಪ್ಪುನು ಬಯಕನಗ, ನಾನಾ ನೆವನುಲು ಎದುರಾದು ಅವೇತೋ ದಿನ ಅಂಚೆನೆ ಕರೆದು ಪೋಂಡು. ಕಾಲೋನು ನಂಕಾದು ಒಂತೆ ಉಂತರೆಪನ, ಕಾಲೋನು ನಂಕಾದು ಒಂತೆ ಉಂತರೆಪನ. ಆನಿ ಸುರೂತ ದಿನ ಈ ತೂಯಿನ ಐಸಿರ, ಆನಿ ಸುನೂತ ದಿನ ಈ ತೂಯಿನ ಐಸಿರ, ನನಲ ನಿಕ್ಕಾದೆ ಒರಿಪ್ಪಾದ ದೀತೆ. ಎನ್ನ ಮೋನೆದ ತೆಗಲು ತೆಲಿಕೆನು ತೂದು, ಎನ್ನ ಮೋನೆದ ತೆಗಲು ತೆಲಿಕೆನು ತೂದು, ಆಲಿ ದಿಂಜಿಂಡ ಆ ಕಣನೀರಿಡೆ ಎನ್ನನೊರ ಮೆನ್ಪು. ನಿನ್ನ ಮೋಕೆದೆಸಲು, ನಿನ್ನ ಮೋಕೆದೆಸಲು ಜೀವದುಸುಲು ಯಾನು, ನಮ ನಡತ್ತು ಬೈದಿನ ಪೂ ಪನ್ನೀರುದ ದಿನೋ ನೆನ್ನದು, ನಮ ನಡತ್ತು ಬೈದಿನ ಪೂ ಪನ್ನೀರುದ ದಿನೋ ನೆನ್ನದು, ತಾಂಗರಾಯಿಜಿಡ ಎನನೊರ ಮೋಕೆಡ್ ಅರಾದು ಪತ್ತು. ನಿನ್ನ ಕಷ್ಟ ಎನ್ನವು ಎನ್ನ ಮಾತ ನಿನ್ನವು, ನಿನ್ನ ಕಷ್ಟ ಎನ್ನವು ಎನ್ನ ಮಾತ ನಿನ್ನವು, ಒಂಜೊಂಜಿ ಗಲಿಗೆಲ ನಿನ್ನನೇ ಬಯಕಿನ ಜೀವ, ಒಂಜೊಂಜಿ ಗಲಿಗೆಲ ನಿನ್ನನೇ ಬಯಕಿನ ಜೀವ, ಇನಿ ಮಣ್ಣುದ ಋಣ ಮುಗಿತದ್ದು ಪೋವೊಂದುಂಡು. ಈಯೇ ಎನನೊರ ಪಿರಲೆಪ್ಪು, ಈಯೇ ಎನನೊರ ಪಿರಲೆಪ್ಪು, ಸೂತ ಏರಿ ಮಾಜಿನ ಬೊನ್ಯಡು ಎನ್ನ ಮೋನೆದ ಒರುನಾಡ್ನಗ, ಸೂತ ಏರಿ ಮಾಜಿನ ಬೊನ್ಯಡು ಎನ್ನ ಮೋನೆದ ಒರುನಾಡ್ನಗ, ನಿನ್ನೊಟ್ಟು ಒಂಜಾತಿನಲೆನು ಮಣ್ಣ ಬಾಜನೊಡು ದಿಂಜಾನಗ, ನನ ಏರುಲ್ಲೆರು ಎನ್ನ ಕುಲುಂದು ಉಡಲು ದಿಂಜ ಪುಲಿಪು. ಉಡಲು ದರಿಂಡ ದರಿಯಡು ಅಕೇರಿದ ದಿನತ್ತಾನೆ ಅಂಡಲ ಈಯನ್ನ ಕೈತಲುಪ್ಪು, ಅಕೇರಿದ ದಿನತ್ತಾನೆ ಅಂಡಲ ಈಯನ್ನ ಕೈತಲುಪ್ಪು.
1: ಇದಮುಟ ಅನಿತಾ ಪೂಜಾರಿ ತಾಕೋಡೆ ಮಿರಡ್ದು ಸ್ವರಚಿತ ಕವಿತಲನ ವಾಚನ ಕೇಂದರು. ಉಂದು ಇನಿತ ತುಳು ಕಾರ್ಯಕ್ರಮ ನನತ್ತ ಹೆಗ್ಗೆಡು ಕುಡತಿಕ್ಕಗ ಸೊಲ್ಮೇಲು. ಆಕಾಶವಾಣಿ ಮಂಗಳೂರು.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾರೆ.

0: ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
1: ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಂಗಳೂರು. ಈಗ ಕನ್ನಡ ಚಿತ್ರಗೀತೆಗಳು. ಮಸ್ತಿ ಚಿತ್ರಕ್ಕಾಗಿ ಶಂಕರ್ ಮಹದೇವನ್ ಮತ್ತು ಜಯಶ್ರೀ ಹಾಡಿರುವ ಗೀತೆ, ರಚನೆ ಗೋಟೂರಿ, ಸಂಗೀತ ಗುರು ಕಿರಣ್.

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದೀಗ ರಾಜೇಶ್ ಮತ್ತು ಚಿತ್ರ ಹಾಡಿರುವ ಹಬ್ಬ ಚಿತ್ರದ ಗೀತೆ, ರಚನೆ ಮತ್ತು ಸಂಗೀತ ಹಂಸಲೇಖಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದೀಗ ಹೇಮಂತ್ ಮತ್ತು ಸಂಗಡಿಗರು ಹಾಡಿರುವ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆ, ರಚನೆ ಮತ್ತು ಸಂಗೀತ ಹಂಸಲೇಖ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದೀಗ ಬರುವ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ರಚನೆ ಮತ್ತು ಸಂಗೀತ ಹಂಸಲೇಖ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಯುದ್ಧಕಾಂಡ ಚಿತ್ರದ ಗೀತೆ. ಹಾಡಿರುವ ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ರಚನೆ ಮತ್ತು ಸಂಗೀತ ಹಂಸಲೇಖ.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
0: ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಸಿ.ವಿ. ಕಿಟ್ಟಪ್ಪ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಇವರೊಂದಿಗೆ ವಯೋಲಿನ್ ಪಕ್ಕವಾದ್ಯ ಪಿ. ಕುಪ್ಪುಸ್ವಾಮಿ, ಮೃದಂಗ ವಿ.ವಿ.ಎಸ್. ಶಾಸ್ತ್ರಿ. ಕೇಳಿ ಪುರಂದರದಾಸರ ರಚನೆ ಆದಿತಾಳ, ರಾಗ ಹಂಸಧ್ವನಿ ಗಜವದನ ಬೇಡುವೆ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಿ ವಿ ಕಿಟ್ಟಪ್ಪ ಅವರ ಹಾಡುಗಾರಿಕೆ ಕೇಳಿದಿರಿ. ಇವರೊಂದಿಗೆ ವಾಯ್ಲಿನ್ ಪಕ್ಕವಾದ್ಯ ಪಿ ಕುಪ್ಪುಸ್ವಾಮಿ, ಮೃದಂಗ ವಿ ವಿ ಎಸ್ ಶಾಸ್ತ್ರಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದೀಗ ಹಿಂದಿ ಚಿತ್ರಗೀತೆಗಳು. ಖಿಲಾಡಿ ಚಿತ್ರಕ್ಕಾಗಿ ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ, ರಚನೆ ಅನ್ವರ್ ಸಾಗರ್ ಅವರದು, ಸಂಗೀತ ಜತಿನ್ ಲಲಿತ್.

ಲೇಖಿನ್ ಚಿತ್ರಕ್ಕಾಗಿ ಸುರೇಶ್ ವಾಡ್ಕರ್ ಹಾಡಿರುವ ಗೀತೆ, ಗುಲ್ಜಾರ್ ಅವರ ರಚನೆಯಿದು, ಸಂಗೀತ ಹೃದಯನಾಥ್ ಮಂಗೇಶ್ಕರ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: ಇದೀಗ ಕುಮಾರ್ ಸಾನು ಹಾಡಿರುವ ಖಾಮೋಶ್ ಚಿತ್ರದ ಗೀತೆ, ರಚನೆ ಮಜ್ರು ಸುಲ್ತಾನ್ಪುರಿ, ಸಂಗೀತ ಜತಿನ್ ಲಲಿತ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ, ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳು ಹೇಗಿವೆ? ಬೆಳಗ್ಗಿನ ಪ್ರಸಾರ 5:55 ಆರಂಭ, 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಜ್ಯೋತಿ ಮಹಾದೇವ್ ಅವರಿಂದ, 6:40 ತತ್ವಪದ ಕೇಳುವಿರಿ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್.

ಇತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ಸಿಂಚನ ಅಲರ್ಜಿ ಸಮಸ್ಯೆಗಳು ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಇದರ ಡಾಕ್ಟರ್ ಸದಾನಂದ ಭಟ್ ಅವರೊಂದಿಗೆ ಸಂದರ್ಶನ. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. ಇನ್ನು 9:00 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 10:30 ಹೃದಯರಾಗ, ಕೇಳುಗರ ಕೋರಿಕೆಯನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಮಧುಶ್ರೀ ನಾರಾಯಣ್ ಅವರ ಗಾಯನ ಪ್ರಸಾರವಾಗಲಿದೆ. ಇದರಲ್ಲಿ ರಾಗ್ ಜೋನ್ಪುರಿ ಕೇಳುವಿರಿ. 12:05 ವನಿತಾ ವಿಹಾರ, ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು ಕುರಿತು ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ಎಂ ರವಿ. 1:20 ಸ್ವರಮಾಧುರ್ಯ, ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. ಇನ್ನು ಸಂಜೆ 5:00 ಹಿಂದಿ ಚಿತ್ರಗೀತೆಗಳು. 5:30 ಸಂಸ್ಕೃತ ಪಾಠ, ಗುರುಗಳು ಮಾಧವ ಅಡಿಗ, ವಿದ್ಯಾರ್ಥಿಗಳು ಪ್ರಣೀತಾ ಮತ್ತು ಪನ್ನಗಮಯ್ಯ. 5:45 ಕನ್ನಡ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. ಅವಲೋಕನ 6:30. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ಶ್ಯಾಮ್ಭಟ್ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ, ಡಿಪ್ಲೊಮಾ ಕೋರ್ಸುಗಳ ಬಗ್ಗೆ ದಿನೇಶ್ ಆಚಾರ್ಯ ಚೆಂಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. 8:30 ಯೋಗೇಶ್ ಕೈರೋಡಿ ಅವರಿಂದ ಕನ್ನಡದಲ್ಲಿ ಭಾಷಣ, ವಿಷಯ ಬಸವಣ್ಣ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಪ್ರಸಾರವಾಗಲಿದೆ. ಕ್ವಿಜ್ ಮಾಸ್ಟರ್ ಸಂದೀಪ್ ಶೆಣೈ. ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.